ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಅಶ್ವಿನ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 9ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:37. ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯ್ತು 6:01:22. ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ದಿನದ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 6:10 ನಾದಾರ್ಚನೆ ಕಾರ್ಯಕ್ರಮ, 6:50 ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕಾರ್ಯಕ್ರಮ, 7:35 ಕನ್ನಡದಲ್ಲಿ ವಾರ್ತೆಗಳು. ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತದೆ. 8:00 ಸಮಾಚಾರ್ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಲೋ ಕರ್ನಾಟಕ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ, 10:00 ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳಲಿದ್ದೀರಿ.
1: ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಸಮಯ ಇನ್ನೇನು 6:05 6:05ಕ್ಕೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಶುಭ ಮುಂಜಾನೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯಿತು 6:12. ಭಕ್ತಿಭಾವದಿಂದ ಈ ದಿನವನ್ನು ಪ್ರಾರಂಭಿಸುವಂತಹ ಸಮಯ ನಾವಿದ್ದೀವಿ ನಾದರ್ಜನೆ ಕಾರ್ಯಕ್ರಮದಲ್ಲಿ. ನಾದರ್ಜನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಕ್ತಿಗೀತೆಗಳನ್ನು ಕೇಳ್ತಾ ದಿನವನ್ನು ಪ್ರಾರಂಭ ಮಾಡೋಣ. ನಾದಾರ್ಚನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ.

ಭಗವದ್ಗೀತೆ ಹೇಳುತ್ತೆ, ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ಸಂಪೂರ್ಣ ಹಕ್ಕಿದೆ, ಆದರೆ ಅದರ ಫಲಿತಾಂಶದ ಮೇಲಲ್ಲ. ಇಂದು ಮುಂಜಾನೆ ಕಚೇರಿಗೆ ಹೋಗುವವರು, ಪರೀಕ್ಷೆಗೆ ಸಿದ್ಧವಾಗ್ತಿರುವಂತಹ ವಿದ್ಯಾರ್ಥಿಗಳು, ಹೊಲದಲ್ಲಿ ಕೆಲಸ ಮಾಡುವಂತಹ ರೈತರು, ಅಥವಾ ಮನೆಯ ಜವಾಬ್ದಾರಿ ಹೊತ್ತಿರುವಂತಹ ಎಲ್ಲರೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಇದು ಅನ್ವಯ ಆಗತ್ತೆ. ಫಲಿತಾಂಶದ ಚಿಂತೆ ನಮ್ಮ ಕೆಲಸದ ಶಕ್ತಿಯನ್ನು ಅರ್ಧದಷ್ಟು ಕುಗ್ಗಿಸುತ್ತೆ ಅಂತ ಹೇಳಲಾಗತ್ತೆ. ಕೆಲಸದಲ್ಲಿ ತನ್ಮಯರಾದರೆ ಫಲ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನಾ.

ನಾದಾರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಭೀಮಸೇನ್ ಜೋಶಿ ಅವರು ಹಾಡಿದಂತಹ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇಂದಿನ ಮುಂಜಾವಿನ ಪ್ರಾರಂಭಕ್ಕೆ ಭಗವದ್ಗೀತೆಯೊಂದಿಗೆ ಭಗವದ್ಗೀತೆಯ ಶ್ಲೋಕದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೋ ಸಲ ನಮಗೆ ಯಾರೂ ಇಲ್ಲ, ಯಾರು ಬೆಂಬಲ ಇಲ್ಲ, ಏಕಾಂಗಿ ಅನ್ನೋ ಭಾವನೆ ಬರುತ್ತೆ. ಆದರೆ ಅದಕ್ಕೆ ಭಗವದ್ಗೀತೆ ಒಂದು ಆತ್ಮವಿಶ್ವಾಸದ ಪರಮ ಸತ್ಯವನ್ನು ಹೇಳುತ್ತೆ. ನಿಮ್ಮನ್ನು ನೀವೇ ಮೇಲೆತ್ತಬೇಕು, ನಿಮ್ಮ ಮನಸ್ಸನ್ನು ಕುಗ್ಗಿಸ್ಕೊಳ್ಬಾರ್ದು. ಯಾಕಂದರೆ ಈ ಜಗತ್ತಲ್ಲಿ ನಿಮಗಿರುವಂತಹ ನಿಜವಾದ ಮಿತ್ರನೂ ಕೂಡ ನೀವೇ, ಶತ್ರುವೂ ಕೂಡ ನೀವೇ. ಹೊರಗಿನಿಂದ ಯಾರೋ ಬಂದು ನಮ್ಮನ್ನು ಬದಲಾಯಿಸ್ತಾರೆ ಅಂತ ಕಾಯೋದಕ್ಕಿಂತ ನಾವೇ ಎದ್ದು ನಿಲ್ಲಬೇಕು. ಸೋಲುಗಳು ಎದುರಾದಾಗ ನಮ್ಮ ಆಲೋಚನೆಗಳು ನಮ್ಮನ್ನು ಕೆಳಗೆ ತಳ್ಳಬಾರ್ದು, ಬದಲಿಗೆ ಕೈ ಹಿಡಿದು ನಡೆಸಬೇಕು. ಏನಂತೀರಾ?

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: play the Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಭಗವದ್ಗೀತೆಯ ಶ್ಲೋಕಗಳೊಂದಿಗೆ ಭಕ್ತಿ ರಸದಲ್ಲಿ ಮಿಂದೇಳ್ತಾ ಸಾಕ್ತಾ ಇದ್ದೀವಿ ನಾದಾರ್ಜನೆ ಕಾರ್ಯಕ್ರಮದಲ್ಲಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಭಗವದ್ಗೀತೆ ಹೇಳುತ್ತೆ, ಯಶಸ್ಸು ಬಂದಾಗ ಹಿಗ್ಗದೆ, ಸೋಲು ಬಂದಾಗ ಕುಗ್ಗದೆ ಸಮ ಚಿತ್ತದಿಂದ ಇರುವುದೇ ನಿಜವಾದ ಯೋಗ ಅಂತ. ಇವತ್ತಿನ ದಿನ ಏನೇ ಇರಲಿ, ಯಾವುದೇ ಸವಾಲು ಬರಲಿ, ಮುಗುಳ್ನಗೆಯಿಂದ ಸ್ವೀಕರಿಸಿ, ಆಗ ಯಾವುದನ್ನು ಬೇಕಾದರೂ ಎದುರಿಸಬಹುದು. ಏನಂತೀರಾ?

ಕೆ ಜೆ ಜಸುದಾಸ್ ಅವರ ಧ್ವನಿಲಿದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಈ ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಹಾಡುಗಳು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಮಯ ಇನ್ನೇನು 6:50 ಇದೆ. ಈಗ ಕೇಳಿ ಪುರಾತತ್ವ ಪರಂಪರೆ ಪ್ರಾಯೋಜಿತ ಕಾರ್ಯಕ್ರಮ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಗದಗ ಜಿಲ್ಲೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂತಹ ದೇವಾಲಯ ಯಾವುದು? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬರದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತು ನಮ್ಮೊಂದಿಗೆ ಲಕ್ಕುಂಡಿ ಪರಂಪರೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಆಯುಕ್ತರಾದ ಶರಣು ಗೋಗೇರಿ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸೋಣ. ಸರ್, ಈಗ ನಾವು ಲಕ್ಕುಂಡಿಯ ಸೋಮನ ಕೆರೆಯಲ್ಲಿದ್ದೇವೆ. ಈ ಕೆರೆಯ ಹಿನ್ನೆಲೆ ಬಗ್ಗೆ ಹೇಳಿ ಸರ್.
2: ಐತಿಹಾಸಿಕವಾದಂತ ಲಕ್ಕುಂಡಿಯ ಏನ್ ನಾವು ಈ ಸ್ಥಳದಲ್ಲಿ ಇದ್ದೇವೆ, ಇದಕ್ಕೆ ಜನರು ಆಡು ಭಾಷೆಯಲ್ಲಿ ದಂಡಿನ ದುರ್ಗಮ್ಮನ ಕೆರೆ ಅಂತ ಕರೀತಾರೆ. ಐತಿಹಾಸಿಕವಾಗಿ ಇದಕ್ಕೆ ಸೋಮನ ಕೆರೆ ಅಂತ ಕರೀತಾರೆ. ಇದು ಈ ಒಂದು ಕೆರೆ ಸುಮಾರು 16 ಎಕರೆ ಪ್ರದೇಶದ ಒಂದು ವಿಸ್ತೀರ್ಣದಲ್ಲಿದೆ. ಈ ಕೆರೆಯನ್ನ 2 ಭಾಗಗಳನ್ನಾಗಿ ಮಾಡಿ ಕುಡಿ ನೀರು ಮತ್ತು ದನಕರುಗಳಿಗೆ ನೀರು ಅಂತ ಹೇಳಿ ಮಾಡಿದ್ದಾರೆ. ಈ ಒಂದು ಕೆರೆಯನ್ನ ಇವತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ.
0: ಸರ್, ಈ ಕೆರೆಯ ವೈಶಿಷ್ಟ್ಯಗಳೇನು ಸರ್?
2: ಲಕ್ಕುಂಡಿಯನ್ನ ದೇವಾಲಯಗಳ ಸ್ವರ್ಗ ಅಂತ ಕರೀತಾರೆ. ದೇವಾಲಯಗಳನ್ನ ಒಳಗೊಂಡಿರುವಂತಹದ್ದೇ ಲಕ್ಕುಂಡಿ. ಈಗ ಈ ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇದ್ದು ಅಂತ ಇತಿಹಾಸದ ಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ಈಗ ನಮಗೆ ಕಣ್ಣಿಗೆ ಕಾಣ್ತಾ ಇರುವುದು 70 ಸ್ಮಾರಕಗಳು ಮಾಡ್ತಾರೆ. ಮಾನ್ಯ ಉಸ್ತುವಾರಿ ಸಚಿವರ ಉದ್ದೇಶ ಏನು ಅಂತಂದ್ರೆ, ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಬಾವಿಗಳಿದ್ದು ಅವುಗಳನ್ನು ಸಂಪೂರ್ಣವಾಗಿ ಹೊರಗೆ ತರಬೇಕು ಅನ್ನುವಂಥ ಉದ್ದೇಶ ಮಾನ್ಯ ಉಸ್ತುವಾರಿ ಸಚಿವರದಾಗಿದೆ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
3: ಅಪ್ಪ, ಈ ಸಲ ನಾವು ಸ್ಕೂಲ್ ಟ್ರಿಪ್ಗೆ ಹಂಪಿಗೆ ಹೋಗ್ತಾ ಇದೀವಿ. ಅದು ಕೂಡ 3 ದಿನ, ಗೊತ್ತಾ?
0: ಏನು 3 ದಿನನ ಹಂಪಿ ನೋಡಕ್ಕೆ?
3: ಬರೀ ನಾವು ಹಂಪಿ ನೋಡ್ತಾ ಇಲ್ಲ, ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಕೂಡ ನೋಡಕ್ ಹೋಗ್ತಾ ಇದೀವಿ.
0: ಲಕ್ಕುಂಡಿನ ಅಲ್ಲೇನಂತ ವಿಶೇಷ?
3: ಅಪ್ಪ, ಅಲ್ಲಿ ಸೋಮನ್ ಕೆರೆ ಇದೆ, ದಶ ದೇವಾಲಯ ಇದೆ, 101 ಬಾವಿ ಇದೆ.
0: ಹೌದಾ? ಓಹೋಹೋ, ನನಗೀಗ ನೆನಪಾಯ್ತು. ಅಲ್ಲಿ 1000 ಪ್ರಾಚ್ಯಾವಶೇಷಗಳು ಸಿಕ್ಕಿದಾವೆ. ಆ ಪ್ರಾಚ್ಯಾವಶೇಷಗಳಿಗಂತಾನೆ ಒಂದ್ ಮ್ಯೂಸಿಯಂ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸರಿ ಮಗಳೇ, ಹೋಗ್ಬಾ.
4: ಶರಣು ಗೋಗೇರಿಯವರೇ, ಲಕ್ಕುಂಡಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇರತಕ್ಕಂತಹ ಕಾಮಗಾರಿಗಳು ಮತ್ತೆ ಬಜೆಟ್ ಬಗ್ಗೆ ಹೇಳಿ.
2: ಈ ಒಂದು ಕೆರೆಯಲ್ಲಿ ಸುಮಾರು ಪ್ರಾಚ್ಯಾವಶೇಷಗಳು ಇದಾವೆ. ಅದರಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳನ್ನ ಮಾರ್ಕಿಂಗ್ ಅನ್ನು ಸಹಿತವಾಗಿ ಮಾಡಲಾಗಿದೆ. ಇನ್ನೂ ಇಲ್ಲಿ 1500ಕ್ಕಿಂತ ಹೆಚ್ಚು ಪ್ರಾಚ್ಯಾವಶೇಷಗಳು ಸಿಗ್ತಾವು ಅನ್ನುವಂತ ನಮ್ಮ ಒಂದು ಉದ್ದೇಶ ಇದೆ. 10 ಕೋಟಿ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ 6 ಕಾಮಗಾರಿಗಳನ್ನ ಅಭಿವೃದ್ಧಿ ಮಾಡುವಂತಹದ್ದು, 10 ದಶಬಾವಿ ಮತ್ತು ದಶ ದೇವಸ್ಥಾನಗಳನ್ನ ಅನಾವರಣ ಮಾಡುವಂಥದ್ದು, ಮತ್ತು ಪ್ರಾಚ್ಯಾವಶೇಷಗಳನ್ನ ಸಂಗ್ರಹಿಸುವಂತ ಒಂದು ಅಭಿಯಾನ ಸಪ್ತಾಹವನ್ನು ಸಹಿತವಾಗಿ ನಿಮ್ಮಕೊಂಡಿದ್ದೇವೆ.
1: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಲಕ್ಷ್ಮೇಶ್ವರದಲ್ಲಿರ್ತಕ್ಕಂತಹ ದೇವಾಲಯ ಸ್ವಯಂಭೂ ಸೋಮೇಶ್ವರ ದೇವರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಇನ್ನೇನು 6:55 6:55 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮಹಿಳಾ ಬಾಲ ವಿಕಾಸ ವಿಭಾಗೀಯ ಶಿಖರ ಸಮ್ಮೇಳನಸ್ಯ ಸಮಾಪನ ಸತ್ರೇ ಸಹಭಾಗಂ ಕರಿಷ್ಯತಿ. ಹ್ಯಃ ಆರಬ್ಧೆ ಅಸ್ಮಿನ್ ದ್ವಿದಿವಸೀಯ ಸಮ್ಮೇಳನೆ ಸರ್ವೇಷಾಂ ರಾಜ್ಯಾನಾಂ ಮಹಿಳಾ ಬಾಲ ವಿಕಾಸ ಕ್ಷೇತ್ರೈ ಸಂಬದ್ಧಾನಾಂ ರಾಜನೀತಿಕ ನೇತೃಣಾಂ ಅಧಿಕಾರಿಣಾಂ ಚ ಸಹಭಾಗಿತಾ ಭವತಿ. ಪ್ರಧಾನಮಂತ್ರಿಣಾ ಪರಿಕಲ್ಪಿತಾನಾಂ ವಿಭಾಗೀಯ ಶಿಖರ ಸಮ್ಮೇಳನಾಂ ಶಿಖಾಯಾಃ ಇದಂ ದ್ವಿತೀಯಂ ಸಮ್ಮೇಳನಮಸ್ತಿ. ಅಸ್ಯ ಸಮ್ಮೇಳನಸ್ಯ ಉದ್ದೇಶ್ಯಂ ಸಹಕಾರಿ ಸಂಘ ವ್ಯವಸ್ಥಾಯಾಃ ಸುದೃಢೀಕರಣಂ ರಾಷ್ಟ್ರೀಯ ಪ್ರಾಥಮಿಕತಾನಾಂ ಪೂರ್ತಯೇ ಸಾಮೂಹಿಕ ದಾಯಿತ್ವ ಭಾವನಾಯಾಃ ಪ್ರವರ್ಧನಂ ತಥಾ ಕೇಂದ್ರ ರಾಜ್ಯಯೋಃ ಪರಸ್ಪರ ಸಹಕಾರೇಣ ಕಾರ್ಯ ಪರಿಣಾಮಾನಾಂ ತ್ವರಿತ ಸಾಧನಮಸ್ತಿ. ಸಮ್ಮೇಳನೆ ಚತುರ್ಷು ಪ್ರಮುಖ ವಿಷಯೇಷು ಧ್ಯಾನಂ ಕೇಂದ್ರಿತಮಸ್ತಿ. ಪೋಷಣಂ ಪ್ರಾರಂಭಿಕ ಶಿಕ್ಷಾ ಬಾಲ ಸಂರಕ್ಷಣಂ ತಥಾ ಮಹಿಳಾನಾಂ ಸುರಕ್ಷಾ ಸಶಕ್ತೀಕರಣಂಚ. ವಸ್ತು ಸೇವಾಕರ ಪರಿಷದ ನವದೆಹಲ್ಯಾಂ ಸಂಪನ್ನೇ ಸ್ವಕೀಯಸ್ಯ ಸಪ್ತಪಂಚಾಶತ್ತಮೇ ಉಪವೇಶನೆ ಕರದಾತೃಭ್ಯಃ ಅನುಪಾಲನ ಪ್ರಕ್ರಿಯಾಂ ಸರಳೀಕರ್ತುಂ ವಿವಿಧಾಃ ಉಪಾಯಾಃ ಅನುಮೋದಿತಾಃ. ಏತೇಷು ನಿರ್ಣಯೇಷು ವಸ್ತು ಸೇವಾಕರ ವ್ಯವಸ್ಥಾಯಾಃ ಅಂತರ್ಗತಂ ಕರಾಧಿಕಾರಿಣಾಂ ನಿಗಡೀಕರಣಂ ಅಧಿಕಾರಾಣಾಂ ನಿರಸನಂ ತಥಾ ಅಭಿಯೋಜನಸ್ಯ ಸೀಮಾಯಾಃ ಏಕಕೋಟಿ ರೂಪ್ಯಕೇಭ್ಯಃ ಪಂಚಕೋಟಿ ರೂಪ್ಯಕಾಣಿ ಯಾವತ್ ವರ್ಧನಂ ಸಮ್ಮಿಲಿತಾಃ ಸಂತಿ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ರಾಷ್ಟ್ರೀಯ ರಾಜಧಾನ್ಯಾಂ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯಂತಿ ಏತಸ್ಯ ಘೋಷಣಾಂ ಅಕರೋತ್. ಪ್ರತ್ಯೇಕಸ್ಮಿನ್ ಪ್ರಕರಣೆ ದಂಡಸ್ಯ ನಿರ್ಧಾರಣಂ ಸಹ ಅರ್ಥದಂಡಃ ಭವತು ಕಾರಾವಾಸಃ ಭವತು ಉತವಾ ಉಭಯಂ ನ್ಯಾಯಾಲಯಸ್ಯ ವಿವೇಕಾಧಿಕಾರಾಯ ತ್ಯಕ್ಷ್ಯತೆ. ವಿತ್ತಮಂತ್ರಿ ಉಕ್ತವತಿ ಯತ್ ಉಪವೇಶನೆ ವಸ್ತು ಸೇವಾಕರಸ್ಯ ಮಾನೇಷು ಕಿಮಪಿ ಪರಿವರ್ತನಂ ನ ಕೃತಂ ತಥಾ ವರ್ತಮಾನಃ ಮೂಲ್ಯ ನಿರ್ಧಾರಣ ಕ್ರಮಃ ಸ್ಥಿರಃ ಅಸ್ತಿ. ತಯಾ ಸೂಚಿತಂ ಯತ್ ವಸ್ತು ಸೇವಾಕರ ಪರಿಷದ ಸೂಚನಾ ಪತ್ರಾಣಾಂ ಪ್ರೇಷಣಾಯ ಕಾರ್ಯ ಸಂಚಾಲನಾಯ ಚ ಸಮಾನ ಮಾನಕಾನಾಂ ಅನುಶಂಸಾ ಕೃತಾ ಅಸ್ತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಅದ್ಯತನಾಃ ತಿಷ್ಠಂತು ಅಗ್ರೇಸರಾಃ ಭವಂತು. ಎಕ್ಸ್ ಪಟಲೇ @AIR ನ್ಯೂಸ್ ಹಿಂದಿ ಅಥ ಇನ್ಸ್ಟಾಗ್ರಾಮ್ ಮಾಧ್ಯಮೇ AIR ನ್ಯೂಸ್ ಅಲರ್ಟ್ಸ್ ಇತ್ಯತ್ರ ಅಸ್ಮಾನ್ ಅನುಸರಂತು.
0: ಭಾರತೇನ ವಿಗತೇಷು ಕತಿಪಯೇಷು ದಿವಸೇಷು ಆಭಾ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ತಥಾ ರಿಯಾದನಗರೆ ಸ್ಥಿತಂ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ಲಕ್ಷ್ಯೀಕೃತ್ಯ ಜಾತಾನಾಂ ಆಕ್ರಮಣಾನಾಂ ನಿಂದಾ ಕೃತಾ. ಏತೇಷು ಆಕ್ರಮಣೇಷು ನಾಗರಿಕಾಣಾಂ ಮೃತ್ಯುಃ ಅಭವತ್ ತಥಾ ಅನೇಕ ಜನಾಃ ವ್ರಣಿತಾಃ ಜಾತಾಃ. ವಿದೇಶ ಮಂತ್ರಾಲಯೇನ ಏಕಸ್ಮಿನ್ ವಕ್ತವ್ಯೆ ಉಕ್ತಂ ಯತ್ ನಾಗರಿಕೋಪಯೋಗಿ ಆಧಾರಭೂತ ಸಂರಚನಾಂ ಲಕ್ಷ್ಯೀಕೃತ್ಯ ಆಕ್ರಮಣಂ ಸರ್ವಥಾ ಅಸ್ವೀಕೃತಂ ವರ್ತತೆ. ರಿಯಾದ್ ನಗರೆ ಸ್ಥಿತೇನ ಭಾರತೀಯ ದೂತಾವಾಸೇನ ಸೌದಿ ಅರಬ ದೇಶೇ ನಿವಸತಾಂ ಭಾರತೀಯ ನಾಗರಿಕಾಣಾಂ ಕೃತೆ ಪರಾಮರ್ಶಃ ಪ್ರಸಾರಿತಃ. ವರ್ತಮಾನ ಸ್ಥಿತಿಂ ದೃಷ್ಟ್ವಾ ಭಾರತೀಯ ನಾಗರಿಕಾಃ ಸತರ್ಕಾಃ ಭವೇಯುಃ ಆವಶ್ಯಕತಾಯಾಂ ಚ ಗೃಹೇಷು ಏವ ತಿಷ್ಠೇಯು ಇತಿ ದೂತಾವಾಸೇನ ಪರಾಮರ್ಶಃ ಪ್ರದತ್ತಃ. ಭಾರತೀಯ ನಾಗರಿಕಾಃ ಪ್ರವರ್ತಮಾನ ಘಟನಾಭಿಃ ಸಂಬದ್ಧಾನಾಂ ದೃಶ್ಯ ಶ್ರವ್ಯ ಚಿತ್ರಾಣಾಂ ವಾರ್ತಾನಾಂ ಚ ಸಾಮಾಜಿಕ ಮಾಧ್ಯಮೇಷು ಪ್ರಸಾರಣಂ ಪುನಃ ಪ್ರಸಾರಣಂ ಚ ನ ಕುರ್ಯುಃ ಇತಿ ದೂತಾವಾಸೇನ ಅನುರೋಧಿತಾಃ. ಸ್ಥಾನೀಯಾಧಿಕಾರಿಭಿಃ ಆಧಿಕಾರಿಕ ಮಾಧ್ಯಮೈಃ ಪ್ರಸಾರಿತಾನಾಂ ನಿರ್ದೇಶಾನಾಂ ಪಾಲನಮಪಿ ಕರ್ತುಂ ತಾನ್ ಸೂಚಿತಂ. ಪ್ರವಾಸಿ ಭಾರತೀಯ ಸಹಾಯತಾ ಕೇಂದ್ರಸ್ಯ ಅಹೋರಾತ್ರಂ ಉಪಲಬ್ಧ ದೂರಭಾಷ ಸಹಾಯತಾ ಸೇವಾ ನಿಶುಲ್ಕ ದೂರಭಾಷ ಸಂಖ್ಯಾಯಾಂ 8-0-0-2-4-7-1-2-3-4 ಇತ್ಯತ್ರ ಉಪಲಬ್ಧ ಅಸ್ತಿ. ಕ್ರಿಕೆಟ್ ಕ್ರೀಡಾಯಾಂ ಭಾರತಂ ಅದ್ಯ ರಾಂಚಿನಗರೆ ವೆಸ್ಟ್ ಇಂಡೀಸ್ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
4: ಆಕಾಶದಾಚೆ ಏನಿದೆ? ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ? ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
5: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
6: ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗೋಯ್ತು 7:04. ಏಳು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪಾಲಿನ ಹಳೆ ಹಣಕಾಸು ಬಾಕಿ ಬಗ್ಗೆ ಕೇಂದ್ರ ಹಣಕಾಸು ಖಾತೆ ಸಚಿವರೊಂದಿಗೆ ತಾವು ಚರ್ಚಿಸಿದ್ದು ಸಿಹಿ ಸುದ್ದಿ ನೀಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ 57ನೇ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಜಿಎಸ್ಟಿ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಸಭೆ ಚರ್ಚಿಸಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಜಿಎಸ್ಟಿ ಪಾವತಿಸದವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಂಧಿಸುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ, ಸೂಕ್ತ ಕ್ರಮದ ಭರವಸೆ ನೀಡಲಾಗಿದೆ ಎಂದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯಮಶೀಲತಾ ಕ್ಷೇತ್ರಗಳ ಸಹಯೋಗಕ್ಕಾಗಿ ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಉಭಯ ಸಂಸ್ಥೆಗಳ ನಿರ್ದೇಶಕರು ಒಡಂಬಡಿಕೆಗೆ ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜೋಶಿ, ಮದ್ರಾಸ್ ಮತ್ತು ಧಾರವಾಡ ಐಐಟಿಗಳ ಮಧ್ಯದ ಒಪ್ಪಂದ ಜ್ಞಾನ, ಆವಿಷ್ಕಾರ, ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕನಾಗುವ ಭಾರತದ ಪಯಣಕ್ಕೆ ವಿಶಿಷ್ಟ ಕೊಡುಗೆ ನೀಡಲಿ ಎಂದು ಆಶಿಸಿದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಿಂದ ದೇಶದ 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆಯುತ್ತಿದ್ದು 32,897 ಕೋಟಿ ರೂಪಾಯಿ ಸಹಾಯಧನ ಫಲಾನುಭವಿಗಳ ಖಾತೆಗೆ ನೇರ ಜಮೆಯಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸ್ವಚ್ಛ ಇಂಧನ ಬಳಕೆಯಿಂದ 21 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಶೂನ್ಯ ವಿದ್ಯುತ್ ಶುಲ್ಕ ಹೊಂದಿವೆ. 75,021 ಕೋಟಿ ರೂಪಾಯಿ ಮೌಲ್ಯದ ಪಿಎಂ ಸೂರ್ಯಘರ್ ಯೋಜನೆ ಜಗತ್ತಿನ ಅತಿದೊಡ್ಡ ಮೇಲ್ಛಾವಣಿ ಸೌರಶಕ್ತಿ ಉಪಕ್ರಮವಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಯಾದಗಿರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಪೋಷಣ ಜಾಗೃತಿ ಓಟಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಚಾಲನೆ ನೀಡಿದರು. ಸ್ವಚ್ಛತೆಯೇ ಸೇವೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ, ಪ್ರಧಾನಮಂತ್ರಿ ಮಾತೃವಂದನ, ಮಿಷನ್ ಶಕ್ತಿ ಜನಾಂದೋಲನದ ಕುರಿತ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಲ್ಲಿ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನಿವಾರಣೆ ಎಲ್ಲರ ಹೊಣೆ ಎಂದರು. ವಿಶ್ವ ಅಂಚೆ ದಿನ, ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ತನ್ನಿಮಿತ್ತ ಅಂಚೆ ಇಲಾಖೆ ಅಂಚೆ ಸಪ್ತಾಹವನ್ನು ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
1: ವಿಶ್ವ ಅಂಚೆ ದಿನದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 9ರಿಂದ 15ರವರೆಗೆ ರಾಷ್ಟೀಯ ಅಂಚೆ ಸಪ್ತಾಹವನ್ನು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಈ ವರ್ಷದ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಒನ್ ಪೋಸ್ಟಲ್ ನೆಟ್ವರ್ಕ್ ಇನ್ಫಿನೈಟ್ ಪಾಸಿಬಿಲಿಟೀಸ್ ಅಂತ. ಭಾರತೀಯ ಅಂಚೆ ಕೇವಲ ಪತ್ರಗಳನ್ನು ತಲುಪಿಸುವ ಸಂಸ್ಥೆಯಲ್ಲ, ಇಂದು ಇದು ದೇಶದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವ, ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಬಹುಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ರಾಷ್ಟೀಯ ಅಂಚೆ ಸಪ್ತಾಹದ ಸಂದರ್ಭದಲ್ಲಿ ಧಾರವಾಡ ಅಂಚೆ ವಿಭಾಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಟೋಬರ್ 12ರಂದು ಸೋಮವಾರ ಫಿಲಾಟಲಿ ದಿನವನ್ನು ಆಚರಿಸಲಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಅಂಚೆ ಚೀಟಿಗಳ ಮಹತ್ವ ಮತ್ತು ಅಂಚೆ ಚೀಟಿ ಸಂಗ್ರಹಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಅಕ್ಟೋಬರ್ 13ರಂದು ಮಂಗಳವಾರ ಹಣಕಾಸು ಸೇವೆಗಳ ದಿನ ಆಚರಿಸಲಾಗುತ್ತಿದ್ದು, ಅಂಚೆ ಉಳಿತಾಯ ಖಾತೆಗಳು ಮತ್ತು ಅಂಚೆ ಜೀವ ವಿಮೆ ಸೇರಿದಂತೆ ಅಂಚೆಯ ವಿವಿಧ ಹಣಕಾಸು ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುತ್ತಿದೆ. ಅಕ್ಟೋಬರ್ 14ರಂದು ಬುಧವಾರ ಮೇಲ್ ಮತ್ತು ಪಾರ್ಸಲ್ ದಿನವನ್ನು ಆಚರಿಸಲಾಗುತ್ತಿದ್ದು, ಅಕ್ಟೋಬರ್ 15ರಂದು ಗುರುವಾರ ಅಂಚೆ ತಂತ್ರಜ್ಞಾನ ದಿನದ ಅಂಗವಾಗಿ ಒನ್ ಇಂಡಿಯಾ ಅನಂತ ಸೇವಾ ಎಂಬ ಸಂದೇಶದೊಂದಿಗೆ ಪೋಸ್ಟೇತಾನ್ ವಾಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಸಪ್ತಾಹದ ಮುಖ್ಯ ಉದ್ದೇಶ

0: ಅಂಚೆ ಸೇವೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವುಲೇಪಿತ ಯೂರಿಯಾ ಕುರಿತು ಒಂದು ನೋಟ. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹಿರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವುಲೇಪಿತ ಯೂರಿಯಾದಿಂದ ಖಜಾನೆಗೆ ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇಳುವರಿ ಸಹ ಭತ್ತದಲ್ಲಿ ಶೇಕಡ 5.79, ಮೆಕ್ಕೆಜೋಳ ಶೇಕಡ 7.14, ಸೋಯಾಬೀನ್ ಬೆಳೆ ಶೇಕಡ 7.4, ತೊಗರಿ ಶೇಕಡ 16.88 ಮತ್ತು ಕಬ್ಬು ಬೆಳೆಯಲ್ಲಿ ಶೇಕಡ 17.5 ಹೆಚ್ಚಾಗಿದೆ ಎಂದು ವರದಿ ತಿಳಿಸಿದೆ. ಖ್ಯಾತ ಸಾವಯವ ಕೃಷಿ ತಜ್ಞ, ಭೌಗೋಳಿಕ ಸೂಚ್ಯಂಕ ಪಡೆದ ಧಾರವಾಡ ಅಲ್ಫಾನ್ಸೋ ಮಾವಿನ ನೈಸರ್ಗಿಕ ಬೆಳೆಗಾರ ಕೃಷ್ಣಕುಮಾರ್ ಭಾಗವತ್, ರಸಗೊಬ್ಬರ ಬಳಕೆಯನ್ನು ರೈತರು ಮಿತಿಗೊಳಿಸಿದಲ್ಲಿ ಅಪರಿಮಿತ ಬಳಕೆ ಮತ್ತು ಅವಲಂಬನೆ ಕಡಿಮೆಯಾಗಬಹುದು ಎನ್ನುತ್ತಾರೆ.
5: ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಇವೆಲ್ಲ ಒಂದಕ್ಕೊಂದು ಕೊಂಡಿಯಾಗ್ಯಾವ. ಮನುಷ್ಯ ಬದುಕಿದ್ದೇ ಮುಖ್ಯವಾಗಿ ಮಣ್ಣು, ನೀರು, ಗಾಳಿ ಇವುಗಳನ್ನೇ ಅವಲಂಬಿಸಿ. ನಾವು ರಾಸಾಯನಿಕಗಳನ್ನು ಹಾಕಿ ವಿಷಮಯ ಮಾಡಿದಾಗ ನಾವು ತಿನ್ನುವ ಆಹಾರದಲ್ಲಿ ಬೇಡ ಅಂತಂದ್ರು ಸೇರಿಕೊಳ್ತದೆ. ಈ ವಿಷ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಸಗಣಿ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ ಬಳಸಿ ನೆಲ ಜಲ ಮೂಲಗಳನ್ನು ಉಳಿಸಿಕೋಬೇಕು. ಸೀರಿಯಸ್ ಆಗಿ ವಿಚಾರ ಮಾಡದೆ ಹೋದ್ರೆ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಗೋಮೂತ್ರ ಈ ಯೂರಿಯಾ ಕೆಲಸ ಮಾಡಿದಂತಹ ಎಲ್ಲಾ ಕೆಲಸನೂ ಮಾಡ್ತದೆ. ಸಿಂಪರಣೆ ಮಾಡೋದಾದ್ರೆ ಒಂದು ಪಂಪ್ಗೆ 1/2 ಲೀಟರ್ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಬೇಕು. ಹಾಯಿ ನೀರಲ್ಲಿ ಕೊಡೋದಾದ್ರೆ 1 ಎಕರೆಗೆ 8 ಲೀಟರ್ ಸಾಕಾಗ್ತದೆ. ಇದರಿಂದ ರೈತರಿಗೆ ದುಡ್ಡು ಉಳಿತದೆ, ರಸಗೊಬ್ಬರದಿಂದ ಭೂಮಿಯನ್ನು ವಿಷ ಮಾಡೋದು ಉಳಿತದೆ.
1: ಜಪಾನ್ ದೇಶದಲ್ಲಿ ಈ ತಿಂಗಳ 17 ತಾರೀಖಿನಿಂದ ಆರಂಭವಾಗಲಿರುವ ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅಂತಾರಾಷ್ಟೀಯ ಪ್ಯಾರಾ ಅಥ್ಲೀಟ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿ ರಾಧಾ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಬೊಮ್ಮಸಮುದ್ರ ಗ್ರಾಮದ ರಾಧಾ ವೆಂಕಟೇಶ್ T12 ವಿಭಾಗದ ಪ್ಯಾರಾ ಓಟಗಾರ್ತಿಯಾಗಿದ್ದು 400 ಮೀಟರ್ ಹಾಗೂ 1,500 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸ್ವಚ್ಛ ಸಂಕಲ್ಪ ಮಾಸ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಸುಂದರ ಹಾಗೂ ಸ್ವಚ್ಛ ನಗರ ರೂಪಿಸಿ ನಿರ್ವಹಿಸಲು ಪುರಸಭೆ ಚಂದನವನದ ಖ್ಯಾತ ಚಲನಚಿತ್ರ ನಟರ ಧ್ವನಿಯ ಮೂಲಕ ತ್ಯಾಜ್ಯ ನಿರ್ವಹಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮ ಮಂಗಳವಾರ 13 ಮತ್ತು 20 ತಾರೀಖು ಪ್ರವಾಸಿಗರಿಗೆ ಪ್ರಕೃತಿ ಶಿಕ್ಷಣ ನೀಡಲು ದಸರಾ ಪ್ರಯುಕ್ತ ತೆರೆದಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ 57ನೇ ಮಂಡಳಿ ಸಭೆ, ರಾಜ್ಯದ ಹಳೆ ಬಾಕಿ ನೀಡಿಕೆ ಬಗ್ಗೆ ಕೇಂದ್ರದಿಂದ ಸಿಹಿ ಸುದ್ದಿ, ಮುಖ್ಯಮಂತ್ರಿ

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಹಾಗೂ ಮದ್ರಾಸ್ ಐಐಟಿ ಮಧ್ಯೆ ಮಹತ್ವದ ಒಡಂಬಡಿಕೆ. ಒಂದು ಅಂಚೆ ಜಾಲ, ಅನಂತ ಸಾಧ್ಯತೆಗಳು ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನಾಚರಣೆ. ಏಷ್ಯನ್ ಪ್ಯಾರಾ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಚಿತ್ರದುರ್ಗದ ರಾಧಾ ವೆಂಕಟೇಶ್ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 7:16:05. ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸುಮಧುರವಾದಂತಹ ಭಾವಗೀತೆಗಳನ್ನ ಕೇಳ್ತಾ ಈ ಬೆಳಗನ್ನ ಪ್ರಾರಂಭ ಮಾಡುವಂತಹ ಸಮಯ ಇದು. ಭಾವಸ್ಪಂದನ ಕಾರ್ಯಕ್ರಮ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಪುತಿನಾ ಅವರ ರಚನೆಯ ಈ ಭಾವಗೀತೆ. ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ನಿಮಗಾಗಿ

ಶ್ರೀನಿವಾಸ ಮೂರ್ತಿಯವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ. ಈಗ ಕೇಳಿ ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿರುವಂತಹ ಭಾವಗೀತೆ, ಕುವೆಂಪು ಅವರ ರಚನೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕುವೆಂಪು ಅವರ ರಚನೆಯ ಈ ಭಾವಗೀತೆಯೊಂದಿಗೆ ರಿತೀಶ್ ಪದ್ಮನಾಭ ಅವರ ಧ್ವನಿಯಲ್ಲಿ ಇದ್ದಂತಹ ಭಾವಗೀತೆ ಇದಾಗಿತ್ತು. ಈ ಭಾವಗೀತೆಯೊಂದಿಗೆ ಭಾವಸ್ಪಂದನ, ಈ ಹೊತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನ ಮತ್ತೆ ಮುಂದುವರಿಯುತ್ತೆ 7:45. ಸಮಯ ಇನ್ನೇನು 7:35 ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯ ನಾಡೆಲ್ಲ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್.

ನಲ್ಗೆ ಪಿವಿ ಸಿಂಧು ಲಗ್ಗೆ. ವಾರ್ತೆಗಳ ವಿವರ. ಜಿಎಸ್ಟಿ ಮಂಡಳಿಯು ತೆರಿಗೆ ಅಧಿಕಾರಿಗಳ ಬಂಧನದ ಅಧಿಕಾರವನ್ನು ರದ್ದುಗೊಳಿಸಿದೆ ಮತ್ತು ಕಾನೂನು ಕ್ರಮ ಜರುಗಿಸಲು ಇರುವ ಆರ್ಥಿಕ ಮಿತಿಯನ್ನು 1 ಕೋಟಿ ರೂಪಾಯಿಗಳಿಂದ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. ದಂಡ, ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಒಳಗೊಂಡಿರುವ ಶಿಕ್ಷೆಯ ನಿರ್ಧಾರವನ್ನು ಪ್ರತಿ ಪ್ರಕರಣದಲ್ಲೂ ನ್ಯಾಯಾಂಗದ ವಿವೇಚನೆಗೆ ಬಿಡಲಾಗಿದೆ. ತಡವಾಗಿ ರಿಟರ್ನ್ಸ್ ಸಲ್ಲಿಸುವ, ತಪ್ಪು ಮಾಡುವ ಅಥವಾ ಪಾವತಿಯಲ್ಲಿ ವಿಳಂಬ ಮಾಡುವ ತೆರಿಗೆದಾರರು ಬಾಕಿ ವಸೂಲಾತಿ, ಬಡ್ಡಿ ಮತ್ತು ಅದಕ್ಕೆ ಅನುಗುಣವಾದ ದಂಡವನ್ನು ಎದುರಿಸಬೇಕಾಗುತ್ತದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಜಿಎಸ್ಟಿ ಮಂಡಳಿಯ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಭೆಯಲ್ಲಿ ಯಾವುದೇ ದರ ಬದಲಾವಣೆ ಮಾಡಲಾಗಿಲ್ಲ ಮತ್ತು ದರ ರಚನೆಯು ಈಗ ಅಂತಿಮಗೊಂಡಿದೆ ಎಂದು ತಿಳಿಸಿದ್ದಾರೆ. 10,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಮೊತ್ತದ ಪ್ರಕರಣಗಳಿಗೆ ನೋಟಿಸ್ಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಎಸ್ಟಿ ಮಂಡಳಿಯು ನಿನ್ನೆ ಅನುಮೋದಿಸಿದ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಬಂಧನದ ನಿಬಂಧನೆಗಳ ರದ್ದತಿ, ಅಪರಾಧೇತರ ಕ್ರಮಗಳಿಗೆ ಹೆಚ್ಚಿನ ಒತ್ತು ಮತ್ತು ಸರಳೀಕೃತ ಕಾರ್ಯವಿಧಾನಗಳ ಕುರಿತಾದ ಮಂಡಳಿಯ ಶಿಫಾರಸುಗಳು ಅತ್ಯಂತ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಹೇಳಿದ್ದಾರೆ. ತ್ವರಿತ ನಿರ್ಧಾರಗಳು, ಕಡಿಮೆ ಅನುಸರಣಾ ವೆಚ್ಚಗಳು, ಸ್ವಯಂಚಾಲಿತ ಮರುಪಾವತಿ ಮತ್ತು ನಂಬಿಕೆ ಆಧಾರಿತ ಆಡಳಿತದ ಮೇಲೆ ಗಮನ ಹರಿಸಲಾಗುತ್ತಿದೆ. ಜಿಎಸ್ಟಿಯನ್ನು ಹೆಚ್ಚು ದಕ್ಷ, ಪಾರದರ್ಶಕ ಮತ್ತು ನಾಗರಿಕ ಸ್ನೇಹಿಯನ್ನಾಗಿ ಮಾಡುವ ಸರ್ಕಾರದ ನಿರಂತರ ಪ್ರಯತ್ನಗಳಿಗೆ ಈ ಸುಧಾರಣೆಗಳು ಪೂರಕವಾಗಿವೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತಾದ ಇಲಾಖಾ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಿನ್ನೆ ಆರಂಭವಾದ ಈ 2 ದಿನಗಳ ಸಮಾವೇಶದಲ್ಲಿ ಎಲ್ಲಾ ರಾಜ್ಯಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಲಯಕ್ಕೆ ಸಂಬಂಧಿಸಿದ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲು, ರಾಷ್ಟ್ರೀಯ ಆದ್ಯತೆಗಳ ಬಗ್ಗೆ ಸಾಮೂಹಿಕ ಜವಾಬ್ದಾರಿಯ ಭಾವನೆಯನ್ನು ಬೆಳೆಸಲು ಮತ್ತು ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ನಿಕಟ ಸಹಯೋಗದ ಮೂಲಕ ಫಲಿತಾಂಶಗಳನ್ನು ತ್ವರಿತಗೊಳಿಸಲು ಪ್ರಧಾನಿಯವರು ರೂಪಿಸಿರುವ ಇಲಾಖಾ ಸಮಾವೇಶಗಳ ಸರಣಿಯಲ್ಲಿ ಇದು 2ನೇದಾಗಿದೆ. ಈ ಸಮಾವೇಶವು ಪೋಷಣೆ, ಆರಂಭಿಕ ಶಿಕ್ಷಣ, ಮಕ್ಕಳ ರಕ್ಷಣೆ ಹಾಗೂ ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣ ಸೇರಿದಂತೆ 4 ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸುತ್ತಿದೆ. ಇಲಾಖಾ ಸಮಾವೇಶದ ಈ ಮಾದರಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರರನ್ನು ಒಂದೆಡೆ ಸೇರಿಸುತ್ತದೆ. ಇದು ವಲಯವಾರು ಆದ್ಯತೆಗಳ ಕುರಿತು ಚರ್ಚಿಸಲು, ಉತ್ತಮ ಕಾರ್ಯವಿಧಾನಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ಸವಾಲುಗಳನ್ನು ಪರಿಹರಿಸಲು ಹಾಗೂ ಉತ್ತಮ ಆಡಳಿತ ಮತ್ತು ಸೇವಾ ವಿತರಣೆಗಾಗಿ ಕಾಲಮಿತಿಯ ಕ್ರಮಗಳ ಕುರಿತು ಒಮ್ಮತ ಮೂಡಿಸಲು ವೇದಿಕೆಯಾಗಿದೆ. ಭಾರತೀಯ ಮೂಲದ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ 6 ಪ್ರಮುಖ ತಂತ್ರಜ್ಞಾನ ಪ್ರವರ್ತಕರಿಗೆ ವೈಜ್ಞಾನಿಕ ಸಾಧನೆ ಮತ್ತು ತಾಂತ್ರಿಕ ನಾವೀನ್ಯತೆಗಾಗಿ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರದಾನ ಮಾಡಿದ್ದಾರೆ. ಸತ್ಯ ನಾಡೆಲ್ಲಾ ಮತ್ತು ಡೆಲ್ ಟೆಕ್ನಾಲಜಿ ಸಂಸ್ಥಾಪಕ ಮೈಕೆಲ್ ಡೇಲ್ ಅವರಿಗೆ ರಾಷ್ಟ್ರೀಯ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪದಕವನ್ನು ಅಮೆರಿಕ ಅಧ್ಯಕ್ಷರು ಪ್ರದಾನ ಮಾಡಿದರು. ಇದೇ ವೇಳೆ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್, ಗೂಗಲ್ ಸಹ ಸಂಸ್ಥಾಪಕ ಸೆರ್ಗೆ ಬ್ರಿನ್, ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಮತ್ತು ಎಎಂಡಿ ಸಿಇಒ ಲಿಸಾ ಸು ಅವರು ರಾಷ್ಟ್ರೀಯ ವಿಜ್ಞಾನ ಪದಕಕ್ಕೆ ಭಾಜನರಾದರು. ಕ್ಲೌಡ್ ಕಂಪ್ಯೂಟಿಂಗ್ ಯುಗಕ್ಕೆ ಮೈಕ್ರೋಸಾಫ್ಟ್ ಅನ್ನು ಪುನರುಜ್ಜೀವನಗೊಳಿಸುವ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಹಾಗೂ ಜಾಗತಿಕ ನಿಯೋಜನೆಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಮೂಲಸೌಕರ್ಯವನ್ನು ನಿರ್ಮಿಸುವಲ್ಲಿ ಸತ್ಯ ನಡೆಲ್ಲಾ ಅವರ ನಾಯಕತ್ವವನ್ನು ಈ ಪ್ರಶಸ್ತಿ ಗುರುತಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ಅನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧವೆಂದು ಘೋಷಿಸಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ನ್ಯಾಷನಲ್ ಟೆಸ್ಟ್

ಏಜೆನ್ಸಿ NTA UGC NET ಡಿಸೆಂಬರ್ 2026 ಪರೀಕ್ಷೆಗೆ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಅರ್ಹ ಅಭ್ಯರ್ಥಿಗಳು UGC NET.NTA.NIC.IN ವೆಬ್ಸೈಟ್ ಮೂಲಕ ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೂ PhD ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ತಿಂಗಳ 28 ಕೊನೆಯ ದಿನವಾಗಿದೆ. ಈ ಪರೀಕ್ಷೆಯು ಡಿಸೆಂಬರ್ 14 19 ನಡುವೆ ನಡೆಯಲಿದೆ. ಭಾರತ ಮತ್ತು ರಷ್ಯಾ ಅಸ್ತಿತ್ವದಲ್ಲಿರುವ ಸೇನಾ ತಾಂತ್ರಿಕ ಸಹಕಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹ ಉತ್ಪಾದನೆ ಮತ್ತು ಸಹ ಅಭಿವೃದ್ಧಿ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿವೆ. ನವದೆಹಲಿಯಲ್ಲಿ ನಡೆದ ಭಾರತ ರಷ್ಯಾ ಸೇನಾ ತಾಂತ್ರಿಕ ಸಹಕಾರ ಮತ್ತು ರಕ್ಷಣೆ ಕೈಗಾರಿಕೆ ಕುರಿತ ಅಂತರ್ ಸರ್ಕಾರಿ ಆಯೋಗದ 24 ಕಾರ್ಯಕಾರಿ ಸಮಿತಿ ಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಯಿತು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಮತ್ತು ರಷ್ಯಾದ ಸೇನಾ ತಾಂತ್ರಿಕ ಸಹಕಾರದ ಫೆಡರಲ್ ಸೇವೆಯ ಪ್ರಥಮ ಉಪನಿರ್ದೇಶಕ ಆಂಡ್ರೆ ಎ ಬಾಸ್ಟೋವ್ ಅವರು ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಗೆ ಯುವಜನರು ತಮ್ಮ ಕೌಶಲ್ಯ, ಸೃಜನಶೀಲತೆ ಮತ್ತು ನಾವೀನ್ಯತೆಯ ಸಾಮರ್ಥ್ಯವನ್ನು ಬಳಸಿಕೊಂಡು ಕೊಡುಗೆ ನೀಡಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಲಹೆ ನೀಡಿದ್ದಾರೆ. ನೋಯ್ಡಾದ ಸಂಸ್ಥೆಯೊಂದರಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ನಿರಂತರ ಕಲಿಕೆ ಮತ್ತು ಉದ್ಯಮಶೀಲತೆ ಯುವಜನರಿಗೆ ಹೊಸ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಶಿಕ್ಷಣವನ್ನು ಕೌಶಲ್ಯ, ತಂತ್ರಜ್ಞಾನ, ಸಂಶೋಧನೆ, ಉದ್ಯಮಶೀಲತೆ ಮತ್ತು ಉದ್ಯೋಗದೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಅಗತ್ಯವಿದೆ ಎಂದು ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಭಿಪ್ರಾಯಪಟ್ಟರು. ಆರ್ಕ್ಟಿಕ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 2 ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಫಿನ್ಲ್ಯಾಂಡ್ನ ವಾಂಟಾದಲ್ಲಿ ನಡೆದ 2 ಸುತ್ತಿನ ಪಂದ್ಯದಲ್ಲಿ ಸಿಂಧು ಜಪಾನ್ನ ರಿಕೋ ಗುಂಜಿ ಅವರನ್ನು 21-15 21-15 ನೇರ ಸೆಟ್ಗಳಿಂದ ಸೋಲಿಸಿದರು. 6 ಶ್ರೇಯಾಂಕದ ಸಿಂಧು ಮುಂದಿನ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಥಾಯ್ಲೆಂಡ್ನ ಮಾಜಿ ವಿಶ್ವ ಚಾಂಪಿಯನ್ ರಟ್ಚಾನೋಕ್ ಇಂತಾನಾನ್ ಅವರನ್ನು ಎದುರಿಸಲಿದ್ದಾರೆ. ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ತರುಣ್ ಮನ್ನೆಪಳ್ಳಿ, ಕಿದಂಬಿ ಶ್ರೀಕಾಂತ್ ಹಾಗೂ ತನ್ವಿ ಶರ್ಮಾ ಸೋಲು ಕಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಇಂದು ಕೃಷ್ಣ ಪ್ರಸಾದ್ ಗರಗ ಮತ್ತು ಪೃಥ್ವಿ ಕೃಷ್ಣಮೂರ್ತಿ ರಾಯ್ ಜೋಡಿ ಇಂಗ್ಲೆಂಡ್ನ ಆಲಿವರ್ ಬಟ್ಲರ್ ಮತ್ತು ಸ್ಯಾಮ್ಯುಯಲ್ ಜೋನ್ಸ್ ಅವರನ್ನು ಎದುರಿಸಲಿದೆ. 5 ಪಂದ್ಯಗಳ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಸರಣಿಯ 2 ಪಂದ್ಯದಲ್ಲಿ ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನ ಅಭಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಕಳೆದ ಕೆಲವು ದಿನಗಳಲ್ಲಿ ನಡೆದ ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಗಳಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವುದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಮತ್ತು ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಭಾರತ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತದೆ. ಅಲ್ಲದೆ ಸೌದಿ ಅರೇಬಿಯಾದ ಜನತೆ ಮತ್ತು ಸರ್ಕಾರದ ಬೆಂಬಲಕ್ಕೆ ಭಾರತ ನಿಂತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ವಂಚನೆ ಪ್ರಕರಣದಲ್ಲಿ ಶಿಕ್ಷೆ ನಿರ್ಧಾರ, ನ್ಯಾಯಾಂಗದ ವಿವೇಚನೆಗೆ ಜಿಎಸ್ಟಿ ಮಂಡಳಿ ನಿರ್ಧಾರ. ನವದೆಹಲಿಯಲ್ಲಿಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ತಾಂತ್ರಿಕ ಕ್ಷೇತ್ರದ ಸಾಧನೆಗಾಗಿ ಭಾರತೀಯ ಮೂಲದ ಸತ್ಯಾ ನಡೆಲ್ಲಾ ಅವರಿಗೆ ಅಮೆರಿಕದ ಅತ್ಯುನ್ನತ ಪ್ರಶಸ್ತಿ. ಆರ್ಕ್ಟಿಕ್ ಓಪನ್ ಬ್ಯಾಡ್ಮಿಂಟನ್ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಪಿವಿ ಸಿಂಧು ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್, ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
1: LIC, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
3: ಸಮಯ ಆಗಿದೆ 7:45. ಇದು ಭಾವಸ್ಪಂದನವನ್ನ ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ಈಗ

ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ ಬೆಂಗಳೂರು ಲತಾ ಹಾಗೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದರೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ. 8 ಗಂಟೆಗೆ ಸರಿಯಾಗಿ ಹಿಂದಿ ಹಾಗೆ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ ಅಲ್ಲಿ ಸಮಯ ಆಗಿದೆ 8:37:43. ಈ ಮಾರ್ನಿಂಗ್ ಮಾತುಕತೆ ನಿಮ್ಮ ಆರ್ ಜೆ ಅಕ್ಷಯ್ ಜೊತೆ. ಎಸ್, ಮಾತುಕತೆ ಜೊತೆ ಸಕಲಾಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಗೋಣ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇವತ್ತು 9 ಅಕ್ಟೋಬರ್, ಏನಪ್ಪಾ ಇವತ್ತಿನ ದಿನ ವಿಶೇಷ, ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ರೆ, ಇವತ್ತು ವರ್ಲ್ಡ್ ಪೋಸ್ಟ್ ಡೇ, ವಿಶ್ವ ಅಂಚೆ ದಿನವನ್ನು ಆಚರಣೆ ಮಾಡ್ತಾ ಇದೀವಿ. ಏನಿದು ಅಂಚೆ ದಿನ, ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ಕೂಡ ಇವತ್ತು ಮಾತಾಡ್ತಾ ಸಾಗೋಣ. ಅದಕ್ಕಿಂತ ಮುಂಚೆ, ಅಂಚೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಒಂದೊಂದು ಕಾಲದಲ್ಲಿ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿತ್ತು ಅಂಚೆ. ಪತ್ರಗಳು ಬರೋದು ಅಂದರೆ ಅದಕ್ಕೆ ಕಾಯೋದು ಒಂಥರ ಅನುಭವ ಆಗ್ತಾ ಇತ್ತು. ಬಟ್ ಅದ್ರ ಬಗ್ಗೆ ಇವತ್ತಿನ ನಮ್ಮ ಹಲೋ ಕರ್ನಾಟಕದಲ್ಲಿ ನಾವು ಮಾತಾಡ್ತಾ ಸಾಗೋಣ. ನಿಮಗೂ ಏನಾದರೂ ನೆನಪಿದ್ರೆ, ಪತ್ರಗಳ ಕಾಲದ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅನಿಸಿದ್ರೆ, ಅಥವಾ ಪತ್ರಗಳ ಕಾಲದಲ್ಲಿ ಯಾವ ರೀತಿ ಪತ್ರ ಬರಿತಾ ಇದ್ರು, ಅಥವಾ ಇವಾಗಿನ ಕಾಲಕ್ಕೂ ಆವಾಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇದೆ ಕಮ್ಯುನಿಕೇಷನಲ್ಲಿ ಅಂತ ನಿಮಗೆ ಏನಾದರೂ ಬರೀಬೇಕು ಹೇಳಬೇಕು ಅನಿಸಿದ್ರೆ ನಮಗೆ ಸಂದೇಶವನ್ನು ಕಳಿಸಿ 9408090103948091013. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ

ಎರಡು ಮೆಲೋಡಿಯಸ್ ಹಿಟ್ ಹಾಡುಗಳನ್ನು ಕೇಳಿದ್ರಿ. ನೀವು ಕೇಳ್ತಾ ಇದ್ರೆ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಗಣಪ ಚಿತ್ರದ ಹಾಡು, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿತ್ತು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಕರಣ್ ಬಿ ಕೃಪಾ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ ಚಿತ್ರದ ಹಾಡು ಸೋನು ನಿಗಮ್, ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇದು ಇವತ್ತಿನ ಹಲೋ ಕರ್ನಾಟಕದಲ್ಲಿ ನಾನು ಮಾತಾಡ್ತಾ ಇದ್ದೆ ವಿಶ್ವ ಅಂಚೆ ದಿನದ ಬಗ್ಗೆ. ಷಣ್ಮುಖ SH ಹಳೆಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್, ನಾನು ಇವಾಗಲೂ ಕೂಡ ಪತ್ರ ಬರಿತೀನಿ ಸ್ನೇಹಿತರಿಗೆ, ಹಾಗೆ ಪತ್ರಿಕೆ ವಿಭಾಗಕ್ಕೆ ಪತ್ರ ಬರಿತೀನಿ, ಪ್ರತಿದಿನ ಪತ್ರ ಬರಿತೀನಿ. ಮರುಪತ್ರ ಬಂದಾಗ ಆಗುವಂತಹ ಸಂತೋಷಕ್ಕೆ ಪಾರನೇ ಇರೋದಿಲ್ಲ ಅಂತ ಖಂಡಿತವಾಗಿ. ಸೊ ನಮ್ಮ ಹತ್ರ ಎಷ್ಟೇ ತಂತ್ರಜ್ಞಾನ ಬೆಳೆದಿರ್ಬೋದು, ಬಟ್ ಆ ಪತ್ರಕ್ಕೆ ವಾಪಸ್ ಇನ್ನೊಂದು ಪತ್ರ ಉತ್ತರವಾಗಿ ಬರುತ್ತಲ್ಲ, ಅದು ಅದಕ್ಕೆ ಅದನ್ನು ಆ ಸಂತೋಷನ ನಾವು ಪದಗಳಲ್ಲಿ ಕಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಪೋಸ್ಟ್ಮ್ಯಾನ್ ಆವಾಗ ಮನೆ ಹತ್ರ ಒಂದು ಟ್ರಿನ್ ಟ್ರಿನ್ ಪೋಸ್ಟ್ ಅಂತ ಹೇಳಿದಾಗ ಆಗ್ತಿದ್ದಂತಹ ಆ ಖುಷಿ ಏನಿತ್ತು, ಅಯ್ಯೋ ಯಾರೋ ನಮ್ಮ ಬೇಕಾದರೂ ಪತ್ರ ಬರೆದ್ರು, ನಾನು ಬರೆದಿರುವಂತಹ ಪತ್ರಕ್ಕೆ ಉತ್ತರ ಬಂತು ಅನ್ನುವಂತಹ ಆ ಒಂದು ಅನುಭವ ನಿಜವಾಗ್ಲೂ ಅನ್ಮ್ಯಾಚಬಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ಮೊಬೈಲ್ ಬಂದಿದೆ, ಇಮೇಲ್ ಬಂದಿದೆ, ಎಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಹೋಗಿದೆ. ಇನ್ಸ್ಟೆಂಟಾಗಿ ಮಾತಾಡ್ಬೋದು, ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಬಟ್ ಏನೇ ಹೇಳಿ ಪತ್ರದಲ್ಲಿ ಇರ್ತದಂತಹ ಆ ಭಾವನೆ ಈಗ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಏನಂತೀರಾ? ಸೊ ನಿಮಗೇನನ್ಸುತ್ತೆ, ನೀವು ಕೂಡ ಪತ್ರ ಬರಿತಾ ಇದ್ರೆ ಅಥವಾ ಬರೆದಿದ್ರೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9480901013948001013 ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ಸಂದೇಶಗಳು ಬಂದು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ.

ಹಲೋ ಕರ್ನಾಟಕದಲ್ಲಿ ಸಖತ್ತಾಗಿರುವಂತಹ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲ ಗೀತೆ ಗೂಗ್ಲಿ ಚಿತ್ರದ ಏನೋ ಏನೋ ಆಗಿದೆ ಅಂತ ಹಾಡಿದ್ದು ಹರಿಚರಣ್ ಅವರು, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋಶುವಾ ಶ್ರೀಧರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಕೂಡಿಟ್ಟ ಗೀತೆ, ಸೋನು ನಿಗಮ್ ಹಾಗೆ ಸುನೀತಾ ಗೋಪಿರಾಜು ಅವರ ಧ್ವನಿಲಿದಂತಹ ಗೀತೆ, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಾವಿವತ್ತು ಮಾತಾಡ್ತಾ ಇದ್ವಿ ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಶ್ವ ಅಂಚೆ ದಿನದ ವಿಶೇಷತೆ ಬಗ್ಗೆ. ಹಾಗೆ ಆಕಾಶವಾಣಿಗೆ ಕೂಡ ನಮ್ಮ ಏನು ಕೇಳಿಗರು ಇವಾಗ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ತಾ ಇದ್ರಿ. ಇದಕ್ಕಿಂತ ಮುಂಚೆ ಪತ್ರ ಒಂದು ಬರೆಯುವಂತಹ ಒಂದು ವ್ಯವಸ್ಥೆ ಇತ್ತು. ಎಲ್ಲ ಕೇಳುಗರು ಕೂಡ ತಮ್ಮ ಅನಿಸಿಕೆಯನ್ನು ಪತ್ರದ ಮೂಲಕ ಬರೆದು ಕಳಿಸ್ತಾ ಇದ್ರು. ಇವಾಗಲೂ ಕೂಡ ಪತ್ರದ ಮೂಲಕ ಬರೆದು ಕಳಿಸುವಂತಹ ಕೇಳುಗರು ಕೂಡ ಇದ್ದಾರೆ. ಹಾಗೆ ಬಿಸಿಲು ಗಾಳಿ ಮಳೆ ಅನ್ನದೆ ನಮ್ಮ ಪತ್ರಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸ್ತಾ ಇರುವಂತಹ ಎಲ್ಲ ನಮ್ಮ ಅಂಚೆ ಬಂಧುಗಳಿಗೂ ಕೂಡ ವಿಶ್ವ ಅಂಚೆ ದಿನದ ಶುಭಾಶಯಗಳನ್ನು ಆಕಾಶವಾಣಿ ಮೂಲಕ ತಿಳಿಸ್ತಾ ಈ ದಿನದ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕದಲ್ಲಿ ಹಾಡುಗಳು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. 9 ಗಂಟೆಗೆ ಸಕ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲು, ಮ್ಯೂಸಿಕಲಿ ಯಾರ್ಡ್.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಕ್ಕೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಹಲೋ ನಮಸ್ಕಾರ, ಕೇಳ್ತಾ ಇದ್ರೆ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ. ಸಮಯ ಆಯಿತು 9:03:39. ಇದು ನಿಮ್ಮ ದೇಶದ ಗೀತೆಗಳನ್ನು ಕೇಳ್ತಾ ಸಾಗುವಂತಹ ಕಾರ್ಯಕ್ರಮ ಸಖತ್ ಸಾಂಗು. ಎಸ್, ವೀಕೆಂಡಿಗೆ ಬಂದ್ಬಿಟ್ಟಿದ್ವಿ, ಶುಕ್ರವಾರದಲ್ಲಿ ಇದ್ವಿ. ಇನ್ನೇನು ಒಂದು ದಿನ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕಷ್ಟಪಟ್ಟು ಮನೆಯಿಂದ ಆಫೀಸ್ಗೆ ಹೊರಟಿರುವಂಥವ್ರು, ಸ್ಕೂಲಿಗೆ ಹೊರಟಿರುವಂಥವ್ರು, ಹಾಗೆ ಬೇರೆ ಬೇರೆ ಕೆಲಸಗಳಿಗೋಸ್ಕರ ಈಗಾಗಲೇ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರೋರು ಸ್ವಲ್ಪ ತಮ್ಮ ಟೆನ್ಷನ್ಗಳನ್ನೆಲ್ಲ ಸೈಡಲ್ಲಿಟ್ಟು ನಿಮ್ಮದೇ ಇಷ್ಟದ ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ ಇದು ಸಖತ್ ಸಾಂಗು. ಎಸ್, ನೀವು ಕೂಡ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ, ಯಾವ ಹಾಡು ನಿಮ್ಮನ್ನು ಸಿಕ್ಕಾಪಡೆ ಕಾಡ್ತಾ ಇದೆ ಅಂತೇಳಿ ನಮಗೆ ಬರೆದು ಕಳಿಸಿ 9480909013 9408091013 ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮಗೆ ಸಂದೇಶಗಳು ಬಂದು ತಲುಪಲಿ.

ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಖತ್ ಸಂಗು ಕಾರ್ಯಕ್ರಮದಲ್ಲಿ ಸಮಯ ಆಯ್ತು 9:12. ನೀವು ಕೇಳಿದಂತಹ ಹಾಡಾಗಿತ್ತು ಓಂ ಚಿತ್ರದ ಮೊದಲ ಗೀತೆ ಕಾಲೇಜ್ ಕುಮಾರು ಕಿಸ್ಸಿಗೆ ಡಮಾರು ಅಂತ ಹಾಡಿದ್ದು ಮನು ಅವರು. ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿದ್ದಂತಹ ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿದ್ದಂತಹ ಗೀತೆ ಇದಾಗಿತ್ತು. ಇನ್ನು ಸಖತ್ ಸಂಗು ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡನ್ನು ಪ್ಲೇ ಮಾಡಿ ಅಂತ ಕೇಳ್ತಾ ಇರೋದು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಭೂದೇಶ್ ಮತ್ತು ಕುಟುಂಬದವರು ಬಾಳೆಹೊನ್ನೂರಿನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜು ಶ್ರುತಿ ಕೃತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ, ನಮಗಾಗಿ ಒಂದು ಹಾಡನ್ನು ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ಲೇ ಆಗುತ್ತೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ, ಇನ್ನು ಕೊಪ್ಪಳ ಜಿಲ್ಲೆ ಹನುಮಸಾಗರದಿಂದ ಚಂದ್ರಶೇಖರ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮಂಡಿಕೇಲ್ ಕೃಪಾ ಉಮೇಶ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಇನ್ನು ನಂತರದ ಸಂದೇಶ ಬಂದಿರೋದು ಶಂಕರ್ ಜಗ್ಲಿ ಗಬ್ಬೂರ್ ರಾಯಚೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಎಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ, ಬೋಪಾ ವೆಂಕಟೇಶ್ ಲಕ್ಷ್ಮಿ ಗಗನ್ ಸುಷ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಆದಿತ್ಯ ಸಿಂಗ್ ಚಾಮರಾಜಪೇಟೆ ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಪದ್ಮಜಾ ಶರತ್ ಭಿಡೆ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಹಲವು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ಎರಡು ಹಾಡನ್ನು ಕೇಳೋಣ, ನಿಮ್ಮದೇ ಇಷ್ಟದ ಎರಡು ಹಾಡನ್ನು ಕೇಳೋಣ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖ ಸಂಘ ಕಾರ್ಯಕ್ರಮಕ್ಕೆ. ಎಸ್, ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9480900103 9408010013ಗೆ ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ಬೇಗ ಬೇಗ ನಮಗೆ ಬರೆದು ಕಳಿಸಿ.

ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಎಕ್ಕಾ ಚಿತ್ರದ ಬ್ಯಾಂಗಲ್ ಬಂಗಾರಿ ಅಂತ ಹಾಡಿದ್ದು ಆಂಟನಿ ದಾಸನ್ ಹಾಗೂ ಸಂಗಡಿಗರು ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಎಂ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ ವೆತು. ನಂತರ ನೀವು ಕೇಳಿದ್ರಿ ಕಿಸ್ ಚಿತ್ರದ ಹಾಡನ್ನ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಮೆಸೇಜ್ ಮಾಡಿದರೆ, ಎಂ ಆರ್ ಶ್ರೀಕಂಠ ನಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಅರ್ಪಿತಾ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಮೆಸೇಜ್ ಬಂದಿರೋದು ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ, ಷಣ್ಮುಖ ಹಳೆ ಬಾತಿ ಗ್ರಾಮ ಎಂದ ಸಂದೇಶವನ್ನು ಕಳಿಸಿದ್ರೆ, ಇನ್ನು ಆನಂದ್ ಅಧೋನಿ ಸಿಂಧನೂರಿನಿಂದ ಮೆಸೇಜ್ ಮಾಡಿ ಅವರ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ರಸಾದ್ ಕಿಸರಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಗಣೇಶ್ ಸಾಗರದಿಂದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ನಂತರದ ಸಂದೇಶ ಇರೋದು ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ ಅಂತ ಹೇಳ್ತಾ ಇನ್ನೂ ಹಲವು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ಆದರೆ ಸದ್ಯಕ್ಕೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳನ್ನ ಕೇಳ್ಕೊಂಡು ಬರೋಣ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ 9408010013984 8098019 ಬೇಗ ಬೇಗ ನಿಮಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ನಮಗೆ ಬರೆದು ಕಳಿಸಿ.

ಅದು ಈ ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ರಥಸಪ್ತಮಿ ಚಿತ್ರದ ಜೊತೆಯಾಗಿ ಹಿತವಾಗಿ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಜಾನಕಿ ಅವರು. ಶಿವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಅವಳ ಹೆಜ್ಜೆ ಚಿತ್ರದಾಗಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದ್ದಂತಹ ಗೀತೆಗೆ ಶಿವದೇಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ರು. ಇನ್ನು ಯಾರೆಲ್ಲ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಗೀತೆಯನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗುದಾದ್ರೆ, ಹಿತೇಂದ್ರ ದಾಸ್ ಅಸ್ಸಾಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ನಾಗೇಶ್, ದೀಪ, ಋತ್ವಿಕ್ ಅಂಡ್ ಜಾರ್ವಿಕ್, ಗಂಗಮ್ಮ, ಕೆಸಗೋಡು, ಬೇಲೂರು, ಹಾಸನ ಇಂದ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿರೋದು ಯಾರು, ತಮ್ಮ ಹೆಸರನ್ನೇ ಕಳಿಸಿಲ್ಲ, ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಅಂತ ಕಳಿಸಿದ್ದೀರಾ? ಓಕೆ, ನಂಬರ್ ಎಂಡಿಂಗ್ ವಿತ್ 038. ದಯವಿಟ್ಟು ನಿಮ್ಮ ಹೆಸರನ್ನ ಕೂಡ ನೆಕ್ಸ್ಟ್ ಟೈಮ್ ಬರೆದು ಕಳಿಸಿ. ಹಾಗೆ ನಂತರದ ಸಂದೇಶ ಕಳಿಸಿರೋದು ಇವರು ಕೂಡ ಹೆಸರನ್ನ ಕಳಿಸಿಲ್ಲ, 299. ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲ್ಲರೂ ಕೂಡ ಹೆಸರನ್ನ, ನಿಮ್ಮ ಮುದ್ದಾದ ಹೆಸರನ್ನ ಬರೆದು ಕಳಿಸಿ. ಕಾಂತರಾಜ್ ಹುಳಿಯಾರ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದ್ದೆ. ಹಾಗೆ ರಾಮದುರ್ಗದಿಂದ ದೀಪ್ತಿ ಸುರೇಶ್ ಕೆರೂರ್ ಅವರ ಮೆಸೇಜ್ ಕೂಡ ಬಂದಿದೆ. ಇನ್ನು ನೆಕ್ಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇರೋದು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ನಂದಿನಿ, ಮಾಲ್ತೇಶ್, ಶ್ರೀಧರ್, ಶಶಿಧರ್ ಸಾಗರದಿಂದ ಮೆಸೇಜ್ ಮಾಡಿದ್ದಾರೆ. ನನಗೊಂದು ಹಾಡಬೇಕಲ್ಲ ಅಂತೇಳಿ ಸಂದೇಶವನ್ನು ಕಳಿಸಿರೋದು ಶ್ವೇತಾ ಎಸ್ ರಾವ್ ಸುಳ್ಯ ಅವರು. ಖಂಡಿತವಾಗಿ ಪ್ರಸಾರ ಆಗುತ್ತೆ. ಹಾಗೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ರೆ ನನಗೊಂದು ಹಾಡು ಇಲ್ವಾ ಅಂತ ಮತ್ತೊಂದು ಸಂದೇಶ ಬಂದಿರೋದು ಅನಂತಮೂರ್ತಿ ಶೃಂಗೇರಿ ಅವರ ಸಂದೇಶ. ಹಾಗೆ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ದೇಶದ ಹಾಡುಗಳು ಪ್ರಸಾರ ಆಗುತ್ತೆ, ಸಖತ್ ಸಾಂಗು.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಹಲವಾರು ಸಂದೇಶಗಳು ನಮ್ಮನ್ನು ಆಗಲಿ ಬಂದು ತಲುಪಿದೆ. ಸೊ ನಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ಗೀತೆಗಳನ್ನ ಪ್ರಸಾರ ಮಾಡೋಕೆ ಆಗೋದಿಲ್ಲ, ಅದು ಕೆಲವೊಂದು ಸಂದೇಶಗಳನ್ನ ಕೂಡ ಓದ್ಲಿಕ್ಕಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮಲ್ಲಿಕಾರ್ಜುನ್ ಅಷ್ಟಗಿ ಇಂದ ಸಂದೇಶವನ್ನು ನಮ್ಗೆ ಕಳಿಸಿದ್ರೆ, ಇನ್ನು ನಂತರದ ಸಂದೇಶವನ್ನು ಕಳಿಸಿರೋದು KRV ಹಟ್ಟಿಯಿಂದ ಭರಮಸಾಗರ ಬಿ ವೀರೇಶ್, ಲಕ್ಷ್ಮೀ, ಅರ್ಪಿತಾ, ಅಭಿರಾಮ್, ಅಂಕಿತಾ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಪ್ರಮೀಳಾ ಬಿಎಂ ಚಿಕ್ಕಬಳ್ಳಾಪುರದಿಂದ, ಪಾಂಡು ಹೊಸಪಾಳ್ಯ ತಿಪಟೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ

ನಂತರದ ಸಂದೇಶ ಬಂದಿರೋದು ಶ್ರೀಕಾಂತ್ ಶಿವಾಜಿ ಶಿಂಧೆ ಅವರ ಸಂದೇಶ. ಇನ್ನು ಅರುಣ ಮೈತ್ರಿ ಜೆಸ್ಸಿ ರೋಡ್ ಆಫ್ ಪೋಸ್ಟ್ ಆಫೀಸ್ ರೋಡ್ ಜೆಸ್ಸಿ ನಗರದಿಂದ ಸಂದೇಶವನ್ನು ಕಳಿಸಿದರೆ, ನಂತರದ ಸಂದೇಶವನ್ನು ಕಳಿಸಿರೋದು ಓಂಕಾರ್ ಕಲುಗುಡೆ ರಾಯ್ಬಾಗ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಸವರಾಜ್ ಸಿರಿಗುಪ್ಪ ತಾಲೂಕು ಬೆಳಗಾವಿಯಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ.

0: ಪ್ರೀತಿಯ ಚಿತ್ರದ ಈ ಒಂದು ಹಾಡಿನೊಂದಿಗೆ ಸಕಸಂಗು ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಆಗೋಯ್ತು 10 ಗಂಟೆ. ಸಕಸಂಗು ಕಾರ್ಯಕ್ರಮವನ್ನು ಕೇಳಿದ ಮೆಚ್ಚಿ ಮೆಸೇಜ್ ಮಾಡಿದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಕಲಿಯ RJ ಅಕ್ಷಯ. ಸಿನಿಚಿಟ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ, ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಕ್ಲಾಕ್ ಅಲ್ಲಿ ಸಮಯ ಆಗೋಯ್ತು 10:03:06. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಕ್ರವಾರದ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರಿರಬಹುದು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ಅತಿಥಿ? ಎಸ್, ನೀವೇ ಗೆಸ್ ಮಾಡಬೇಕು. ನಾವಿವತ್ತು ಶುಕ್ರವಾರದ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಬ್ಬ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡ್ತಾ ಇದೀವಿ. ಎಸ್, ಮ್ಯೂಸಿಕಲ್ ಕಂಪೋಸರ್ ಬಗ್ಗೆ ಮಾತಾಡ್ತಾ ಇದೀವಿ. ಯಾರಿರಬಹುದು ಆ ಮ್ಯೂಸಿಕ್ ಕಂಪೋಸರ್ ಅನ್ನೋದನ್ನ ನೀವೇ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಬೇಕು. ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ, ಸಂಗೀತ ನಿರ್ದೇಶನ ಮಾಡಿರುವಂತಹ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಸರಿಯಾಗಿ ಉತ್ತರವನ್ನು ನಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸಿ 9480901013 9408091013 ಬೇಗ ಬೇಗ ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ.

ಮಾನಸ ಸರೋವರ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು ಇದಾಗಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯ ಇದಕ್ಕಿತ್ತು. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೇಳಿದ್ದೆ. ಅವರೇ ಸಂಗೀತ ನಿರ್ದೇಶನ ನೀಡಿದಂತಹ ಮಾಡಿದಂತಹ ಹಾಡನ್ನು ಕೂಡ ಪ್ರಸಾರ ಮಾಡಿದೆ. ಹಲವಾರು ಸಂದೇಶಗಳು ಈಗಾಗಲೇ ನಮ್ಮನ್ನು ಬಂದು ತಲುಪಿದೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾಗರತ್ನ ರಾಜಾಜಿನಗರದಿಂದ, ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಪದ್ಮಜ ಶರತ್ ಭಿಡೆ ಹಂಪಿನಗರ ಬೆಂಗಳೂರಿನಿಂದ, ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಸರಿಯಾಗಿ ಕಳಿಸಿದ್ದಾರೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಹಾಗೆ ಗಜಾನನ ಭಟ್ ಬೋಳನವಕ್ಕಿಯಿಂದ ಸರಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗೆಸ್ ಮಾಡಿದ್ರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿರೋದು ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ, ಹಾಗೆ ಮಂಜು ಕೆ ತ್ಯಾವರೆಗೆರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರು ಸರಿಯಾದ ಉತ್ತರವನ್ನು ಕಳಿಸಿದರೆ, ಇನ್ನು ಅನುಷಾ ಅವರ ಉತ್ತರ ಕೂಡ ಸರಿಯಾಗಿದೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ನಂತರದ ಸಂದೇಶ ನಂತರ ಉತ್ತರವನ್ನು ಕೊಟ್ಟಿರೋದು ಕರುಣಾಕರ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದರೆ, ಮೂರ್ತಿ ಕಲ್ಲಹಳ್ಳಿಯಿಂದ, ಹಾಗೆ ಶ್ವೇತಾ ಎಸ್ ರಾವ್ ಸುಳ್ಯ ಇಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಕೊನೆಯದಾಗಿ ಸರಿಯಾದ ಉತ್ತರವನ್ನು ಕಳಿಸಿರೋದು ಮೇರಿ ಜೋನ್ಸ್ ಕೊಡತಿ ಗೇಟ್ನಿಂದ. ಸಂದೇಶವನ್ನು ಕಳಿಸಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಸ್ ನಿಮ್ಮೆಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ, ಕರೆಕ್ಟಾಗಿ ಗೆಸ್ ಮಾಡಿದ್ರೆ. ಇವತ್ತು ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ ಅಪ್ಪ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಸ್ವರ ಮಾಂತ್ರಿಕ ಅಂತಲೇ ಹೆಸರಾಗಿರುವಂತಹ ಪ್ರತಿಮ ನಾದ ಮಾಂತ್ರಿಕ, ಕನ್ನಡದಲ್ಲಿ ಸ್ವರ ಲೋಕವನ್ನೇ ಕಟ್ಟಿದಂತಹ ವಿಜಯ ಭಾಸ್ಕರ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇಂಜಿನಿಯರ್ ಆಗಿ ಬದುಕು ಕಟ್ಕೊಳ್ಬೇಕಾಗಿದ್ದಂತಹ ಹುಡುಗ ಸ್ವರ ಲೋಕವನ್ನು ಹೇಗೆ ಆಳದ್ರು ಅನ್ನೋದ್ರ ಬಗ್ಗೆ ಇವತ್ತಿನ ನಾವು ಸಿನಿಜಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. 1924 ಸೆಪ್ಟೆಂಬರ್ 7 ಬೆಂಗಳೂರಿನಲ್ಲಿ ಜನಿಸ್ತಾರೆ ವಿಜಯ ಭಾಸ್ಕರ್ ಅವರು. ಅವರ ಮೂಲ ಹೆಸರು ಕೃಷ್ಣಮೂರ್ತಿ ಅಂತ. ಬಾಲ್ಯದಲ್ಲಿ ಅವರಿಗೆ ತಾಯಿಯಿಂದ ಶಾಸ್ತ್ರೀಯ ಸಂಗೀತದ ಒಂದು ಪ್ರಭಾವ ಕೂಡ ಇರುತ್ತೆ. ಅಂದರೆ ಮನೆಯಲ್ಲಿ ಸಂಗೀತದ ಒಂದು ವಾತಾವರಣ ಆಲ್ರೆಡಿ ಇರುತ್ತೆ. ಆದರೆ ಆ ಕಾಲದ ಮಧ್ಯಮ ವರ್ಗದ ನಿಯಮ ಅಂದರೆ ಎಲ್ಲರೂ ಕೂಡ ತಂದೆ ತಾಯಿಗೆ ತನ್ನ ಮಗ ಬೆಳಿಬೇಕು ಅಂದರೆ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸ ಪಡಿಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಆಸೆ ಹೇಗಿರುತ್ತೆ, ಹಾಗೆ ವಿಜಯ ಭಾಸ್ಕರ್ ಅವರ ತಂದೆ ತಾಯಿಗೂ ಕೂಡ ಮಗ ಇಂಜಿನಿಯರ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದರಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾರೆ. ಕೈಯಲ್ಲಿ ಸ್ಕ್ರೂ ಡ್ರೈವರು ಗೇಜು ಹಿಡಿದು ಕಾರ್ಖಾನೆಯಲ್ಲಿ ಕೆಲಸ ಮಾಡಬೇಕಾಗಿದ್ದಂಥ ಹುಡುಗ ಹಾರ್ಮೋನಿಯಂ ಪಿಯಾನೋ ಹಿಡಿದಿದ್ದು ಹೇಗೆ, ಆ ಸ್ಟೋರಿ ಏನು, ಅದರೊಂದು ಮಾತಾಡೋಣ ನಾವು ಸಿನಿಜಿಟ್ಟೆ ಕಾರ್ಯಕ್ರಮದಲ್ಲಿ. ನಿಮಗೂ ಏನಾದರೂ ಗೊತ್ತಿದ್ರೆ ಅಥವಾ ವಿಜಯ ಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂತಹ ಯಾವ ಹಾಡು ನಿಮಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಯಾವ ಹಾಡು ಯಾವಾಗಲೂ ಕೂಡ ಕೇಳಬೇಕು ಅನಿಸುತ್ತೆ, ಯಾವಾಗಲೂ ಕಿವಿಯಲ್ಲಿ ಗುನ್ಗುಟ್ಟುತ್ತೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ 9480901010934800103. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ವಿಜಯ ಭಾಸ್ಕರ್ ಅವರೇ ಸಂಗೀತ ನಿರ್ದೇಶನ ಮಾಡಿರುವಂತಹ ಈ ಎರಡು ಹಾಡುಗಳು ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ವಿಜಯ ಭಾಸ್ಕರ್ ಅವ್ರ ಬಗ್ಗೆ. ಸೊ ಅವರೇ ಸಂಗೀತ ನಿರ್ದೇಶನ ಮಾಡಿದಂತಹ ಎರಡು ಹಾಡುಗಳನ್ನು ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಗೀತೆ ಆಗಿತ್ತು ಬೆಸುಗೆ ಚಿತ್ರದ ಟೈಟಲ್ ಟ್ರ್ಯಾಕ್ ಬೆಸುಗೆ ಬೆಸುಗೆ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರು. ಗೀತಾಪ್ರಿಯ ಅವರ ಸಾಹಿತ್ಯವಿತ್ತು ಈ ಹಾಡಿಗೆ. ಹಾಗೆ ನಂತರ ನೀವು ಕೇಳಿದ್ರಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ನಾಗರಹಾವು ಚಿತ್ರದ ಬಾರೆ ಬಾರೆ ಅನ್ನುವಂತಹ ಒಂದು ಗೀತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯವಿದ್ದಂತಹ ಗೀತೆ ಇದಾಗಿತ್ತು. ಇನ್ನು ನಾನು ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಮಾತಾಡಬೇಕಾದ್ರೆ ಒಂದು ಮಾಹಿತಿ ತಪ್ಪಾಗಿದೆ, ಅವರ ಜನ್ಮ ದಿನಾಂಕ ತಪ್ಪು ಹೇಳಿಬಿಟ್ಟೆ. 1931 ಸೆಪ್ಟೆಂಬರ್ 7 ತಾರೀಕು ಹುಟ್ಟಿದ್ದು ವಿಜಯ ಭಾಸ್ಕರ್ ಅವರು. ಹಾಗೆ ವಿಜಯ ಭಾಸ್ಕರ್ ಅವರ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಿಜಯ ಭಾಸ್ಕರ್ ಅವರು ಇಂಜಿನಿಯರಿಂಗ್ ಆದಮೇಲೆ ಆ ಕಾಲಕ್ಕೆ ಸಂಗೀತದ ರಾಜಧಾನಿ ಅನ್ಸ್ಕೊಂಡಿದ್ದಂತಹ ಮುಂಬೈ ಕಡೆಗೆ ಹೊರಡ್ತಾರೆ. ಸೊ ಮುಂಬೈ ಅಲ್ಲಿ ಅವರು ನೌಶಾದ್ ಅಲಿ ಅಂದರೆ ಭಾರತದ ಚಿತ್ರ ಒಂದು ದಂತಕತೆ ಅಂತಲೇ ಹೇಳ್ಬೋದು, ಚಿತ್ರ ಸಂಗೀತದ ದಂತಕತೆ ಅಂತಲೇ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೌಶಾದ್ ಅಲಿ ಅವರ ಗಡಿಯಲ್ಲಿ ಸೇರ್ತಾರೆ. ನೌಶಾದ್ ಅಲಿ ಅವರ ಬಳಿ ಪಿಯಾನೋ ವಾದಕರಾಗಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ವಿಜಯ ಭಾಸ್ಕರ್ ಅವರು. ಅದೇ ಸಮಯದಲ್ಲಿ ಅವರಿಗೆ ಮದನ್ ಮೋಹನ್ರಂತಹ ದಿಗ್ಗಜರ ಪರಿಚಯ ಕೂಡ ಆಗುತ್ತೆ. ಹಾಗೆ ಪಾಶ್ಚಾತ್ಯ ಆರ್ಕೆಸ್ಟ್ರನ್ ಮ್ಯೂಸಿಕನ್ನು ಕೂಡ ಅವರು ಕಲ್ತ್ಕೊಳ್ತಾರೆ. ಈ ಪಾಶ್ಚಾತ್ಯ ಮ್ಯೂಸಿಕ್ ಏನಿತ್ತು ಇದು ಮುಂದೆ ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ರೀತಿ ವರ ಆಯಿತು ಅಂತಲೇ ಹೇಳ್ಬೋದು. ಹೀಗೆ ಮುಂಬೈಯಲ್ಲಿ ಸಂಗೀತವನ್ನು ಕಲಿತು ಅನುಭವವನ್ನು ಪಡೆದವರು ಅಲ್ಲೇ ಇರಬಹುದಾಗಿತ್ತು, ಆದರೆ ಕನ್ನಡದ ಪ್ರೀತಿ ಅವರನ್ನು ಬಿಡಲಿಲ್ಲ, ಕನ್ನಡಕ್ಕೆ ಮತ್ತೆ ಅವರನ್ನು ಸೆಳೆದು ತರುತ್ತೆ. ಸೊ ಬಿ ಆರ್ ಕೃಷ್ಣಮೂರ್ತಿ ಮತ್ತು ಹಾಗೆ ಹಿರಿಯ ನಟರಾದಂತಹ ನಿರ್ದೇಶಕ ಆರ್ ನಾಗೇಂದ್ರ ರಾವ್ ಅವರ ಸಂಪರ್ಕ ಆಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ವಿಜಯ ಭಾಸ್ಕರ್ ಅವರ ಮೊದಲ ಕನ್ನಡದ ಅಧ್ಯಾಯ. ಹಾಗಾದರೆ ವಿಜಯ ಭಾಸ್ಕರ್ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶಕರಾಗಿದ್ದಂತಹ ಮೊದಲ ಕನ್ನಡ ಚಿತ್ರ ಯಾವುದಾಗಿತ್ತು ಅಂತ ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಸಂದೇಶವನ್ನು ಕಳಿಸಿ 9480101013948 0903 ಪ್ರಶ್ನೆ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂತೀನಿ. ವಿಜಯ ಭಾಸ್ಕರ್ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿದಂತಹ ಮೊದಲ ಕನ್ನಡ ಚಿತ್ರ ಯಾವುದಾಗಿತ್ತು ಅಂತ ನಿಮಗೇನಾದರೂ ಗೊತ್ತಿದ್ರೆ ಬೇಗ ಸಂದೇಶವನ್ನು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ವಿಜಯ ಭಾಸ್ಕರ್ ಅವರೇ ಸಂಗೀತ ನೀಡಿದಂತಹ ಈ ಎರಡು ಹಾಡುಗಳು. ಕೇಳಿ ಎಂಜಾಯ್ ಮಾಡಿ ಸ್ಟೇಡಿಯೂನ್. ಇದು ನಿಮ್ಮ ನೆಚ್ಚಿನ

0: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
1: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
2: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
3: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
2: ನಿಂಗೆ ನೆನಪಿದೆಯಾ, ನಾವಿಬ್ರು 8th class ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು 2nd rank ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
3: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು

ಕತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ. ಸಿನಿಚಿಟೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೆ ಸ್ವಾಗತ. ಬ್ರೇಕಿಂದ ಮುಂಚೆ ನಾನೊಂದು ಪ್ರಶ್ನೆಯನ್ನು ಕೇಳಿದ್ದೆ. ವಿಜಯ್ ಭಾಸ್ಕರ್ ಅವರು ಕನ್ನಡಕ್ಕೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಸಂಗೀತ ನಿರ್ದೇಶನ ಮಾಡಿದಂತಹ ಚಿತ್ರ ಯಾವುದು ಅಂತ. ಸೊ ಹಲವಾರು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಸಂದೇಶವನ್ನು ಕಳಿಸಿದ್ದಾರೆ ನೇತ್ರಾ ಕೆಂಗೇರಿ ಅವರು. ಹಾಗೆ ನಂತರದ ಸಂದೇಶ ಬಂದಿದೆ ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆ ಇವರ ಸಂದೇಶ ಕೂಡ ಸರಿಯಾಗಿದೆ. ಪುಷ್ಪಲತಾ ನಾಗರಾಜ್ ಮೈಸೂರು ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿನಗರ, ನಿಮ್ಮ ಸಂದೇಶ ಕೂಡ ಸರಿಯಾಗಿದೆ. 1955 ತೆರೆ ಕಂಡಂತಹ ಚಿತ್ರ ಶ್ರೀರಾಮ ಪೂಜಾ. ಶ್ರೀರಾಮ ಪೂಜಾ ಚಿತ್ರದ ಮೂಲಕ ವಿಜಯ ಭಾಸ್ಕರ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆಯನ್ನ ಮಾಡ್ತಾರೆ. ಅದಾದ ನಂತರ ಹಲವಾರು ಚಿತ್ರಗಳನ್ನ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ರಾಣಿ ಹೊನ್ನಮ್ಮ ಅವರ ಪ್ರತಿಭೆಯನ್ನು ಇಡೀ ನಾಡಿಗೆ ಪರಿಚಯಿಸಿದಂತಹ ಚಿತ್ರ. ರಾಜ್ಕುಮಾರ್ ಮತ್ತು ಪಂಡರಿ ಭಾಯಿ ಅವರ ನಟನೆ ಇದ್ದಂತಹ ಈ ಚಿತ್ರದ ಪ್ರತಿಯೊಂದು ಹಾಡು ಕೂಡ ಇವತ್ತಿಗೂ ಕೂಡ ಜನರ ಕಿವಿಯಲ್ಲಿ ನೆಲೆದಾಡ್ತಿದೆ ಅಂತ ಹೇಳಿದ್ರೆ ಪ್ರಾಯಶಃ ಉತ್ಪ್ರೇಕ್ಷೆ ಆಗೋದಿಲ್ಲ. ಇನ್ನು ಪುಟ್ಟಣ ಕಣಗಾಲ್ ಹಾಗೆ ವಿಜಯ ಭಾಸ್ಕರ್ ಜೋಡಿ ಸೃಷ್ಟಿ ಮಾಡಿದಂತಹ ಮೋಡಿನ ನಾವು ಇಲ್ಲಿ ಮಾತಾಡದೇ ಇರೋಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಬೆಳ್ಳಿ ಮೋಡ ಚಿತ್ರ ನಿರ್ದೇಶನ ಮಾಡೋಕ್ಕೆ ಮುಂದಾಗ್ತಾರೆ ಪುಟ್ಟಣ ಕಣಗಾಲ್ ಅವರು. ಆಗ ಅವರಿಗೆ ಸಂಗೀತ ನಿರ್ದೇಶಕರು ಬೇಕಾಗಿರ್ತಾರೆ. ವಿಜಯ ಭಾಸ್ಕರ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಂತರ ಆಗಿದ್ದೆಲ್ಲ ಇತಿಹಾಸ ಅಂತಲೇ ಹೇಳ್ಬೋದು. ಸೊ ಅವರು ಅಲ್ಲಿನ ಮುಂದೆ ಗೆಜ್ಜೆ ಪೂಜೆ ಆಗಿರ್ಬೋದು, ಶರಪಂಜರ, ನಾಗರಹಾವು, ಉಪಾಸನೆ, ಶುಭಮಂಗಳ, ಕಥಾಸಂಗಮ, ಮಸಣದ ಹೂ, ಹೀಗೆ ಹಲವಾರು ಹಿಟ್ ಚಿತ್ರಗಳನ್ನು ನೀಡಿದ್ದು ಈ ಜೋಡಿ. ವಿಜಯ ಭಾಸ್ಕರ್ ಅವ್ರ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶವನ್ನು ಕಳಿಸಿ, ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಮತ್ತು 4801013 ಗೆ.

ಶುಭಮಂಗಲ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶುಭಮಂಗಲ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದಂತಹ ಗೀತೆ, ಜಿ ಉದಯಶಂಕರ್ ಅವರ, ಸಾಹಿತ್ಯ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ವಿಜಯಭಾಸ್ಕರ್ ಅವರ ಹಾಡನ್ನ ಕೇಳ್ತಾ ಇದ್ರೆ ಒಂದರಲ್ಲಿ ರೀತಿ ಲೋಕನೇ ಮರೆತು ನಾವು ಒಂದು ಬೇರೆನೇ ಲೋಕಕ್ಕೆ ಪ್ರಯಾಣ ಮಾಡಿಬಿಡ್ತೀವಿ ಅಲ್ವಾ. ಸೊ ವಿಜಯಭಾಸ್ಕರ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಸಿನಿಸಿಟೆ ಕಾರ್ಯಕ್ರಮದಲ್ಲಿ. ಕಮರ್ಷಿಯಲ್ ಹಾಡುಗಳು ಅಥವಾ ಕಮರ್ಷಿಯಲ್ ಚಿತ್ರಗಳು ಅಲ್ಲದೆ ವಿಜಯಭಾಸ್ಕರ್ ಅವರು ಕುವೆಂಪು, ಬೇಂದ್ರೆ, ಕೆ ಎಸ್ ನರಸಿಂಹಸ್ವಾಮಿ, ಜಿ ಎಸ್ ಶಿವರುದ್ರಪ್ಪ ಅವರಂತಹ ಕವಿಗಳ ಭಾವಗೀತೆಗಳನ್ನು ಕೂಡ ಕನ್ನಡ ಚಲನಚಿತ್ರರಂಗದ ಸಾಮಾನ್ಯರು ಕೂಡ ಮುಟ್ಟುವಂತೆ ಮಾಡಿದ್ದು ವಿಜಯಭಾಸ್ಕರ್ ಅವರು. ಅವರ ಸಿನಿಮಾಗಳಲ್ಲಿ ಈ ಒಂದು ಭಾವಗೀತೆಗಳನ್ನು ಕೂಡ ಯೂಸ್ ಮಾಡಿ ಅದನ್ನು ಬೇರೆ ರೀತಿ ಪ್ರಸ್ತುತಪಡಿಸಿ ಅದನ್ನು ಸಾಮಾನ್ಯರಿಗೆ ಕೂಡ ತಲುಪುವಂತೆ ಮಾಡಿದಂತಹ ಕೀರ್ತಿ ವಿಜಯಭಾಸ್ಕರ್ ಅವರಿಗೆ ತಲುಪುತ್ತೆ. ಇನ್ನು ಇವರ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ನೀಡುತ್ತೆ. ಹಾಗೆ 6 ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಪಡಿತಾರೆ. 2002 ಮಾರ್ಚ್ ತಿಂಗಳಲ್ಲಿ ನಮ್ಮನ್ನೆಲ್ಲ ಅಗಲ್ತಾರೆ ವಿಜಯಭಾಸ್ಕರ್ ಅವರು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ. ಇವತ್ತು ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಅವರು ಸೃಷ್ಟಿ ಮಾಡಿದಂತಹ ಸಂಗೀತ ಲೋಕ ಇನ್ನಿಗೂ ಕೂಡ ನಮ್ಮ ಜೊತೆಗೇನೆ ಇದೆ. ಅವರು ಸೃಷ್ಟಿಸಿದಂತಹ ಸಂಗೀತ ಲೋಕದಲ್ಲಿ ನಾವು ಇವತ್ತು ಕೂಡ ವಿಹರಿಸ್ತಾ ಇದ್ದೀವಿ, ಇವತ್ತಿಗೂ ಕೂಡ ಕೇಳ್ತಾ ಇದ್ದೀವಿ ಅವರು ಕೊಟ್ಟಂತಹ ಹಾಡುಗಳನ್ನು.

ಗೆಜ್ಜೆಪೂಜೆ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಲಿದಂತಹ ಗೀತೆ ವಿಜಯ ನರಸಿಂಹ ಅವರ, ಸಾಹಿತ್ಯ ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗೋಯಿತು, 10:53:32. ಸಿನಿಚಿಟೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದೇ ಬಿಡ್ತು. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸಿನಿಚಿಟೆ ಕಾರ್ಯಕ್ರಮವನ್ನು ಕೇಳಿದ ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸ್ಟುಡಿಯೋಯಿಂದ ಹೊರಗೋಗುವಂತಹ ಸಮಯ ಬಂದೇ ಬಿಡ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಜನ ಛಲದವನು ಈ ದುರ್ಗದ ಹುಲಿ ಇವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 11:02:36. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಇಂದು ಸಹ ಬೆಳಗ್ಗೆ 11:00 to 12:00 ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇರೋದು ನಾನು ಆರ್ಜಿ ಸಿಂಧು. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೋದು. ನೀವು ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ, ಯಾವ ಚಿತ್ರದ್ದು, ಹಾಗೆ ನಿಮ್ಮ ಹೆಸರು, ಇದನ್ನು ಬರೆದು ಸಂದೇಶದಲ್ಲಿ ಕಳಿಸಬಹುದು. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಚಿತ್ ಚೋರ್ ಚಿತ್ರದ ಗೀತೆ ಕೆ ಜೆ ಜಯಸುದಾಸ್ ಅವರ ಧ್ವನಿಯಲ್ಲಿ, ರವೀಂದ್ರ ಜೈನ್ ಅವರ ಸಾಹಿತ್ಯ ಹಾಗೂ ಸಂಗೀತ.

ಸ್ನೇಹಿತರೆ, ಚಿತ್ತಚೋರ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಈ ಹಾಡಿನ ವಿಶೇಷತೆ ಏನು ಅಂತ ಅಂದ್ರೆ, ಈ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ದು ರವೀಂದ್ರ ಜೈನ್ ಅವರು. ಖ್ಯಾತ ಸಂಗೀತ ನಿರ್ದೇಶಕ ರವೀಂದ್ರ ಜೈನ್ ಅವರ ಪುಣ್ಯಸ್ಮರಣೆ ಎಂದು ಅವರು ನಮ್ಮನ್ನ ಅಗಲಿದಂತಹ ದಿನ ಈ ದಿನ ಅವರನ್ನ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ. ಮಧುರ ಸಂಗೀತದ ಮತ್ತೊಂದು ಹೆಸರು. ಕಣ್ಣಿನಿಂದ ಈ ಜಗತ್ತನ್ನು ನೋಡಲು ಸಾಧ್ಯವಾಗದಿದ್ದರೂ ತಮ್ಮ ಸಂಗೀತದ ಮೂಲಕ ಕೋಟ್ಯಂತರ ಜನರ ಹೃದಯವನ್ನು ತಲುಪಿದ ಅದ್ಭುತ ಪ್ರತಿಭೆ ರವೀಂದ್ರ ಜೈನ್ ಅವರು. ಚಿತ್ಚೋರ್, ಗೀತ್ಗಾಥಾ ಚಲ್ ಸೇರಿದಂತೆ ಹಲವು ಚಿತ್ರಗಳ ಸುಮಧುರ ಗೀತೆಗಳು ಹಾಗೂ ರಾಮಾಯಣ ಧಾರಾವಾಹಿಯ ಭಕ್ತಿಪೂರ್ಣ ಸಂಗೀತದ ಮೂಲಕ ಅವರು ಸಂಗೀತ ಪ್ರಿಯರ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಸಂಗೀತ ಇಂದಿಗೂ ಕೇಳುಗರನ್ನ ಮನಸ್ಸಿಗೆ ಆನಂದ ಮತ್ತು ಭಕ್ತಿ ಭಾವವನ್ನು ಮೂಡಿಸುತ್ತೆ. ರವೀಂದ್ರ ಜೈನ್ ಅವರು ದೃಷ್ಟಿ ಇಲ್ಲದೆ ಇದ್ದರೂ ಸಹ ಸಂಗೀತವನ್ನು ರೂಪಿಸಬಹುದು, ಸಂಗೀತ ನಿರ್ದೇಶನವನ್ನು ಮಾಡಬಹುದು ಅಂತ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ನಿಮಗೂ ಸಹ ರವೀಂದ್ರ ಜೈನ್ ಅವರ ಸಂಗೀತ ನಿರ್ದೇಶನದಲ್ಲಿ ಅಥವಾ ಅವರ ಗಾಯನದಲ್ಲಿ ಬಂದಂತಹ ಯಾವುದಾದರೂ ಗೀತೆಗಳು ನಿಮ್ಮ ಫೇವ್ರೇಟ್ ಆಗಿದ್ದರೆ ನಮಗೆ ನೀವು ರಿಕ್ವೆಸ್ಟ್ ಮಾಡ್ಬೋದು, ಕಾರ್ಯಕ್ರಮದಲ್ಲಿ ಆ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಫಕೀರ ಚಿತ್ರದ ಹಾಡು, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಹಾಡಿಗೆ ಇಂದ್ರಜಿತ್ ಸಿಂಗ್, ತುಳಸಿ ಅವರ ಸಾಹಿತ್ಯ ಹಾಗೂ ರವೀಂದ್ರ ಜೈನ್ ಅವರ ಸಂಗೀತ ಇದೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವ ಸಮಯ. ಮೊದಲನೇ ಸಂದೇಶ ಬಂದಿದೆ, ಯಾರಿದು? ಸಪ್ರೇಮ ನಮಸ್ಕಾರ ಅಂತ ಹೇಳ್ತಾ ಇರೋದು ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ ಹಾಗೂ ನೊಕ್ಕೆಲಾಲ್ ವರ್ಮ ಅವರು ಬಟಪಾರ ಛತ್ತೀಸ್ಗಢದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಮೂಡಿ ಬಂದಿದೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಅವರು ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣ್ಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಮೂಡಿ ಬಂದಿದೆ ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತು ಡಬಲ್ ಆನಿವರ್ಸರಿ ಇದೆ, ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅವರ ಪುಣ್ಯಸ್ಮರಣೆ ಇದೆ, ರವೀಂದ್ರ ಜೈನ್ ಅವರ ಪುಣ್ಯಸ್ಮರಣೆ ಅಂತ ನಾವು ಇದಾಗಲೇ ಹೇಳಿದ್ವಿ. ಹಾಗೆಯೇ ನಟಿ ಜಹೀದಾ ಅವರ 81ನೇ ಹುಟ್ಟಿದ ದಿನ ಇಂದು ಅಂತಲೂ ಹೇಳ್ತಾ ಇದ್ದಾರೆ. ಅವರಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಸಹ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನ ಚಾಂದಿನಿ ಚಿತ್ರದ ಹಾಡನ್ನು ಕೇಳುವ ಮನಸ್ಸಾಗಿದೆ ಅಂತ ಹೇಳ್ತಾ ಇರೋದು ರೂಪಾ ಪಾಂಡುರಂಗರಾವ್ ಅವರು ಶ್ರವಂತ್ ಚಿತ್ರದುರ್ಗದಿಂದ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರುಮಡಿ ಹಾಗೂ ಮಧುಮತಿ ಕರ

ಮಾಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಹಲೋ ಮೇಡಮ್, ಬೆಳಗಿನ ಶುಭೋದಯ. ಆಪ್ಕಿ ಪಸಂದ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿಧಾತ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗೋವಿಂದ ಮೆನನ್ ಅವರು ಕೋಲಾರದಿಂದ. ಮುಂದಿನ ಸಂದೇಶ ಬಂದಿದೆ. ಯಾರಿದು? ಮಿಥುನ್ ಕತ್ತಿ ಅವರು ಬೆಲ್ಲದ ಬಾಗೇವಾಡಿನ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಹರೀಶ್ ಮಲ್ಲೇಶ್ವರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ನಮಗೋಸ್ಕರ ಸತ್ಯಂ ಶಿವಂ ಸುಂದರಂ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿರೋದು ಅದಿತಿ ಸಿಂಗ್, ಸರೋಜಾ ಸಿಂಗ್, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಇದೆ. ಮುಂದಿನ ಭಾಗದಲ್ಲಿ ಯಾರ್ಯಾರು ಸಂದೇಶವನ್ನು ಕಳಿಸಿದ್ದೀರಿ ಅಂತ ನೋಡೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಅಂಕೋಂಕೆ ಜರೋ ಕೊನ್ಸೆ ಅನ್ನುವ ಚಿತ್ರದ ಹಾಡು, ಹೇಮಲತಾ ಹಾಗೂ ಶೈಲೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿರುವಂತಹ ಹಾಡಿಗೆ ರವೀಂದ್ರ ಜೈನ್ ಅವರ ಸಾಹಿತ್ಯ ಹಾಗೂ ಸಂಗೀತ.

0: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿರುವಂತಹ ನಮ್ಮ ಕೇಳುಗರ ಹೆಸರನ್ನ ನೋಡೋಣ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಸದಾಶಿವ ಹುಲಕೂರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಸ್ಮಾನ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡುತ್ತಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು? ದಿಲೀಪ್ ಕಲ್ಯಾಣ್ಕರ್ ಅವರು ಮುಂಬೈಯಿಂದ ನಮಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ವಿಠಲ ಕಂಬಾರ, ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ, ನಮಗಾಗಿ ರಸಿಕಾ ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತಿದ್ದಾರೆ. ಇಲ್ಲ, ಅದು ಈ ಮೊದಲಿನ ಕಾರ್ಯಕ್ರಮಕ್ಕೆ ಕಳಿಸಿದ ಸಂದೇಶ. ಈಗ ಇನ್ನೊಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ಹಿಂದಿನ ಸಂದೇಶ, ಇವಾಗಿನ ಸಂದೇಶ ಎಲ್ಲ ನೋಡಿ. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮೋಹನ ರಾವ್ ಅವರು. ಚಾನಲ್ ರೋಡ್ ಭದ್ರಾವತಿನ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಈಗ ಪ್ರಸಾರ ಆಗ್ತಾ ಇರೋ ಹಿಂದಿ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೋಸ್ಕರ. ಮುಂದಿನ ಸಂದೇಶವನ್ನು ಯಾರು ಕಳಿಸಿದ್ದಾರೆ? ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಆರಾಧನಾ ಚಿತ್ರದಿಂದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ. ಹಾಗೆ ಹಾಯ್ ಮೇಡಮ್, ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತಿದ್ದಾರೆ. ಕೆಪಿ ರೋಡ್ನಿಂದ ಗೋಪಾಲ್ ಅವರು ಸಂದೇಶವನ್ನು ಕಳಿಸಿ. ಮುಂದಿನ ಸಂದೇಶ ಸಹ ಬಂದಿದೆ, ಅದೇ ಗೀತೆಗೋಸ್ಕರ. ಉಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರ ಇನ್ನೊಂದು ಸಂದೇಶ, ಹಾವೇರಿಯಿಂದ ರಿಯಾಜ್ ಪಿಳ್ಳೆ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ತುಂಬಿದೆ. ಮುಂದಿನ ಭಾಗದಲ್ಲಿ ನಿಮ್ಮ ಹೆಸರುಗಳನ್ನು ಓದ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆ, ಒಂದು ಪುಟ್ಟ ವಿರಾಮದ ನಂತರ
1: ಶುರು ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ರಾಮ್ ತೆರಿ ಗಂಗಾ ಮೇಲಿ ಚಿತ್ರದ ಹಾಡನ ಕೇಳಿ ಬಂದ್ರಿ. ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಸ್ರತ್ ಜೈಪುರಿ ಅವರ ಸಾಹಿತ್ಯ ಹಾಗೂ ರವೀಂದ್ರ ಜೈನ್ ಅವರ ಸಂಗೀತವಿದಂತಹ ಗೀತೆಯನ್ನ ಕೇಳಿ ಬಂದ್ರಿ. ಅದಕ್ಕಿಂತ ಮೊದಲು ಕೇಳಿದಂತಹ ಗೀತೆ ಚಾಂದನಿ ಚಿತ್ರದ ಗೀತೆ, ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಭಕ್ಷಿ ಅವರ ಸಾಹಿತ್ಯ ಹಾಗೂ ಶಿವಹರಿ ಅವರ ಸಂಗೀತದಲ್ಲಿ ಮೂಡಿ ಬಂದಂತಹ ಗೀತೆಯನ್ನ ಕೇಳಿ ಬಂದ್ರಿ. ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಹಾಡುಗಳನ್ನ ಕಾರ್ಯಕ್ರಮದಲ್ಲಿ ನಿಮಗೆ ಕೇಳಿಸಿದ್ದು ಆಯ್ತು. ಈಗ ಮುಂದಿನ ಕಾರ್ಯಕ್ರಮ, ಮುಂದಿನ ಕೆಲಸ ಏನು ಅಂತ ಅಂದ್ರೆ, ಯಾರ್ಯಾರು ಸಂದೇಶವನ್ನ ಕಳಿಸಿದಿರಿ ಅಂತ ನೋಡೋದು. ಕಾರ್ಯಕ್ರಮದಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮಿಷ್ಟದ ಗೀತೆಗಳಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಸಂದೇಶವನ್ನ ಕಳಿಸಿರೋದು ಶಾಂತಿನಿಯವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರು ಕೇಳಿದಂತಹ ಹಾಡು ಇದಾಗಲೇ ಪ್ರಸಾರ ಆಗಿದೆ. ಹಾಗೇನೆ ಶುಭ ಮುಂಜಾನೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇರೋದು ಸುಮಿತ್ರಾ ಕೆಂಪರಾಜು ಅವರು, RHCS ಬಡಾವಣೆ, ಅನ್ನಪೂರ್ಣೇಶ್ವರಿ ನಗರದಿಂದ. ಹಾಗೆ ಮುಂದಿನ ಸಂದೇಶ, ಸಲ್ಯೂಟ್ ಟು ದ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ರವೀಂದ್ರ ಜೈನ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಿಮ್ಮ ಹೆಸರನ್ನು ಹಾಕೋದೆ ಮರೆತು ಬಿಟ್ರಿ ಅಂತ ಅನ್ಸುತ್ತೆ. ಮೀರಾ ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ರವೀಂದ್ರ ಜೈನ್ ಅವರು ನಮ್ಮನ್ನು ಅಗಲಿದ ದಿನ ಅವರನ್ನು ಸ್ಮರಿಸುತ್ತಾ ಕಾರ್ಯಕ್ರಮದಲ್ಲಿ ಅವರು ಸಂಗೀತ ಸಂಯೋಜನೆ ಮಾಡಿದಂತಹ ಹಲವಾರು ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೇವೆ. ನಿಮ್ಮೆಲ್ಲರ ಕಿವಿಯನ್ನು ಮಧುರವಾಗಿಸ್ತಾ ಇದೇ ಇಂದಿನ ದಿನವನ್ನು ಶುರು ಮಾಡಿದ್ದೀರಾ ಒಳ್ಳೊಳ್ಳೆ ಗೀತೆಗಳ ಜೊತೆಗೆ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು? ವಾಸುಕಿ ಡೊಯ್ಜೋಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರ ಪಾಸ್ತೆಯವರು ವಿದ್ಯಾನಗರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಇಂದಿನ ಕಾರ್ಯಕ್ರಮದಲ್ಲಿ ರವೀಂದ್ರ ಜೈನ್ ನೆನಪು ಮತ್ತು ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ನಮಸ್ಕಾರ ರೈನ್ಬೋ, ಆಕಾಶವಾಣಿ ಶ್ರೀಕಂಠ ಶರ್ಮಾ ಮತ್ತು ಸೀಮಾ, ನಾವು ನಮ್ಮ ಮಗನ ದೇಶವಾದ ಓಮನ್ನಲ್ಲಿ ತಾವು ಪ್ರಸಾರ ಮಾಡ್ತಾ ಇರುವಂತಹ ಹಾಡುಗಳನ್ನು ಆಲಿಸ್ತಾ ಇದ್ದೇವೆ, ಚೆನ್ನಾಗಿದೆ ಹಾಡುಗಳು ಅಂತ ಇದ್ದಾರೆ. ಧನ್ಯವಾದಗಳು. ನೀವು ವಿದೇಶದಲ್ಲಿದ್ದರೂ ಹಾಡುಗಳನ್ನ ಕೇಳೋದು, ಆಕಾಶವಾಣಿನ ಕೇಳೋದನ್ನ ಮರೆತಿಲ್ಲ ಅದರಿಂದಾಗಿ. ಹಾಗೆ ಮುಂದಿನ ಸಂದೇಶ, ಸುಮಧುರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇರೋ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶೋಭಾ ಓಂಕಾರ್ ಕೊಟ್ರೆ ಅವರು. ಮುಂದಿನ ಸಂದೇಶ ಬಂದಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಮುಖಿ ITI ಲೇಔಟ್ ಮಲ್ಲತಹಳ್ಳಿಯಿಂದ ಪ್ರತಿಯೊಂದು ಗೀತೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಇದ್ದಾರೆ. ಇವ್ರು ಯಾರು ಬೈತಾ ಇದ್ದಾರಪ್ಪ, ನನ್ನ ಮೆಸೇಜ್ ಓದಿಲ್ಲ ಅಂತ. ಶ್ರೀ ಹೂವಳೆ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ, ಹರಿಹರ ತಾಲೂಕಿನಿಂದ. ಓದಿದ್ದೀನಿ ರೀ ನಿಮ್ಮ ಹೆಸರು ಮೊದಲೇ, ಓದಿಲ್ಲ ಅಂತ ನಂಗೆ ಬೈತಾ ಇದ್ದೀರಾ ನೋಡಿ. ಸಂದೇಶದಲ್ಲೂ ನಮಗೆಲ್ಲ ಧಮಕಿ ಹಾಕ್ತಾರೆ. ಇರಲಿ, ಏನು ಮಾಡೋದು, ತಡ್ಕೋಬೇಕು. ನಮ್ಮ ಪ್ರೀತಿ ಕೇಳುಗರಲ್ವ, ನೀವೇನು ಹೇಳಿದ್ರು ನಾವು ಕೇಳಿಸ್ಕೋಬೇಕು. ಹಾಗಾಗಿ ಮುಂದಿನ ಸಂದೇಶವನ್ನು ನೋಡೋಣ. ಮುಕುಂದ ರೂಪ ಮತ್ತು ರಮೇಶ್ ಮಠ ಕೋರಮಂಗಲ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಕೇಳಿ, ಎಂಜಾಯ್ ಮಾಡಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಚೋರ್ ಮಚಾಯ ಚೋರ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಆಶಾ ಭೋಸ್ಲೆ ಹಾಗೂ ರಫಿ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡಿಗೆ

ರವೀಂದ್ರ ಜೈನ್ ಅವರ ಸಂಗೀತ ಹಾಗೂ ಸಾಹಿತ್ಯವಿತ್ತು. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ, ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿರುವ ನಮ್ಮ ಮುಂದಿನ ಕೇಳುಗರ ಹೆಸರನ್ನು ನೋಡುವಂತಹ ಸಮಯ. ಗುಡ್ ಮಾರ್ನಿಂಗ್ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ಎಂ ಡಿ ಸರಸ್ವತಿ ಅವರು, ಬಿ ಟಿ ಎಂ ಲೇಔಟ್ನಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಚಿತ್ರದ ರಾಮ್ ತೇರಿ ಗಂಗಾ ಮೇರಿ ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು. ಹಾಗೆ ಮುಂದಿನ ಸಂದೇಶ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಿದ್ದಾರೆ ಗುರುದೇವ ತುರುವೇಕೆರೆಯಿಂದ. ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು ಲಗ್ಗೇರೆಯಿಂದ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಹಾಡು ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ನಾವು ಸಹ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಮೇರಾ ಸಾಯಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ರಾಜ್ ಮಹದಿ ಅಲಿ ಖಾನ್ ಅವರ ಸಾಹಿತ್ಯ ಹಾಗೂ ಮದನ್ ಮೋಹನ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಗಿದೀವಿ. ಹಾಗೆ ಕೊನೆಯ ಸಂದೇಶಗಳು ಮೂಡಿ ಬಂದಿದೆ. ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇರೋದು, ಹಾಡುಗಳು ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ವಿಲಿಯಂ ಪರ್ಲಡ್ಕ ಅವರು ಪುತ್ತೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳ್ತಾ ಇರೋದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದವನ್ನ ಹೇಳ್ತಾ, ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿ ನೀವು ಸಹ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಬಂದೇ ಬಿಡ್ತು. ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಕೊನೆಯ ಗೀತೆ ಮೂಡಿ ಬರ್ತಾ ಇದ್ದೆ. ನಟಿ ಜಹೀದಾ ಅವರ ಹುಟ್ಟುಹಬ್ಬದ ಜನ್ಮದಿನದ ಪ್ರಯುಕ್ತ ಅವರ ಅಭಿನಯದ ಹಾಡು ಗ್ಯಾಂಬ್ಲರ್ ಚಿತ್ರದಿಂದ ಮೂಡಿ ಬರ್ತಾ ಇದ್ದೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯ ಹಾಗೂ ಎಸ್ ಡಿ ಬರ್ಮನ್ ಅವರ ಸಂಗೀತ.
1: ದಿಲ್ಲಾಜ್ ಶಾಯರ್ ಹೈ, ಹಮ್ ಆಜ್ ನಗ್ಮಾ ಹೈ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್

0: ಮಾಡ್ಲಿ,
1: ಏನ್ ಮಾಡ್ಲಿ,
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಲಿದೆ 12 ಗಂಟೆ. ಈಗ ಕೇಳಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ 31 ಜಿಲ್ಲಾಧಿಕಾರಿಗಳ ಬಳಿ 329 ಕೋಟಿ ರೂಪಾಯಿ ಅನುದಾನ ಲಭ್ಯವಿದೆ. ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳಿಗೆ ಮೇವು ಹಾಗೂ ಆದ್ಯತೆಯ ಕಾಮಗಾರಿಗಳಿಗೆ ಬಳಸುವಂತೆ ಸೂಚಿಸಿದ್ದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕಲಮಂಗಿ ಗ್ರಾಮದ ರೈತ ಮಹಿಳೆ ನಾಗಮ್ಮ ಶರಣೇಗೌಡ ಅವರ ಜಮೀನಿನಲ್ಲಿ ಸಚಿವರು ರೈತರ ಅಹವಾಲು ಆಲಿಸಿದರು. ರಾಷ್ಟೀಯ ವಿಕೋಪ ಪರಿಹಾರ ನಿಧಿ ನಿಯಮಗಳ ಪ್ರಕಾರ ಶೇಕಡಾ 33ಕ್ಕಿಂತ ಹೆಚ್ಚಿನ ಬೆಳೆ ನಷ್ಟ ಸಂಭವಿಸಿದಲ್ಲಿ ಪರಿಹಾರ ನೀಡಲು ಅವಕಾಶವಿದೆ. ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರ ನೀಡುವ ನಿಯಮ ಕೇಂದ್ರ ಸರ್ಕಾರವೇ ರೂಪಿಸಿದೆ ಎಂದು ಸಚಿವರು ಹೇಳಿದರು. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಅವಲೋಕಿಸಿದರು. ಜನಸಾಮಾನ್ಯರ ಸಮಸ್ಥೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲು ಕೃತಕ ಬುದ್ದಿಮತ್ತೆ ಆಧಾರಿತ ಭಾಷಿಣಿ ಸಾಧನ ಅಳವಡಿಸಿಕೊಳ್ಳಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಪ್ರಜಾ ಸೇವಾ ಇಲಾಖೆ ಆಯೋಜಿಸಿದ್ದ ಭಾಷಿಣಿ ರಾಜ್ಯಂ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷಾ ಬಳಕೆಯನ್ನು ತಂತ್ರಜ್ಞಾನದೊಂದಿಗೆ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ ಎಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಬೇವು ಲೇಪಿತ ಯೂರಿಯಾ ಕುರಿತಾಗಿದೆ. 2015ರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಭಾರತದಲ್ಲಿ ಉತ್ಪಾದಿಸುವ ಎಲ್ಲ ಯೂರಿಯಾ ರಸಗೊಬ್ಬರಗಳಿಗೆ ಬೇವಿನ ಲೇಪನ ಕಡ್ಡಾಯಗೊಳಿಸಿತು. ಬೇವು ಸಾರಜನಕದ ಬಿಡುಗಡೆ ನಿಧಾನಗೊಳಿಸಿ ಸಸ್ಯದ ಹೀರುವಿಕೆ ಪಾಲನ್ನು ಹೆಚ್ಚಿಸುತ್ತದೆ. ಬೇವು ಲೇಪಿತ ಯೂರಿಯಾದಿಂದ ಖಜಾನೆಗೆ ಅಂದಾಜು ವಾರ್ಷಿಕ 10,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. 72ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಬೆಳಗಾವಿ ವಿಭಾಗ ಅರಣ್ಯ ಇಲಾಖೆ ವತಿಯಿಂದ ಇಂದು ಬೆಳಗಾವಿಯಲ್ಲಿ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ವಿಭಾಗ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚವ್ಹಾಣ್.
1: ಬೆಳಗಾವಿ ವೃತ್ತ ವ್ಯಾಪ್ತಿಯಲ್ಲಿ ಬೆಳಗಾವಿ ವಿಭಾಗ, ಬಾಗಲಕೋಟ್, ಗೋಕಾಕ್, ವಿಜಯಪುರ ವಿಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ದಿವಸ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇದ್ದಾವೆ. ಬೆಳಗಾವಿ ವಿಭಾಗದಲ್ಲಿಯೂ ಕೂಡ ವಿವಿಧ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮದ ಮೂಲಕ ವನ್ಯಜೀವಿ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಅರಿವನ್ನು ಮೂಡಿಸುವಲ್ಲಿ ಅವರು ಯಶಸ್ವಿ ಆಗಿದ್ದಾರೆ. ಇವತ್ತಿನ ದಿವಸ ಈ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 250ರಷ್ಟು ಜನರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಆಗ್ತಾ ಇದ್ದಾವೆ. ಒಳ್ಳೆಯ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಸಿಕ್ಕಿದೆ. ನಮ್ಮ ಜೊತೆಗೆ ಆರ್ಮಿ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರು, ಸೈಕ್ಲಿಸ್ಟ್ಸ್, ವಿದ್ಯಾರ್ಥಿಗಳು, ಈ ರೀತಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಅವರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮುಂದಿನ ಪೀಳಿಗೆಗೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನ ಸಂರಕ್ಷಿಸುವಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಹಾರೈಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕಮಲಾಪುರದ ನಿಸರ್ಗಧಾಮದಲ್ಲಿ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಜರುಗಿತು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಅನುಪಮಾ ಪಾಲ್ಗೊಂಡಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಗರದ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ಶಿವಮೊಗ್ಗ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಸಕ್ರೆಬೈಲು ಆನೆ ಬಿಡಾರದ ಗಜಪಡೆಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಪೂಜೆ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಗೆ 11,751 ಮೇವಿನ ಬೀಜದ ಕಿರುಪೊಟ್ಟಣಗಳು ಸರಬರಾಜಾಗಿದ್ದು ಎಲ್ಲ ತಾಲೂಕುಗಳ ಹೈನುಗಾರರಿಗೆ ವಿತರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಗಂಗಸಂದ್ರ ಗ್ರಾಮದಲ್ಲಿ ಹಿಪ್ಪು ನೆರಳೆಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳ ಮೂಲಕ ಕೀಟ ನಿರ್ವಹಣೆ ಪ್ರಾತ್ಯಕ್ಷಿಕೆಯನ್ನು ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ನಡೆಸಿಕೊಟ್ಟರು. ನವದೆಹಲಿಯ ಭಾರತ ಮಂಟಪ್ನಲ್ಲಿ ಇದೇ ತಿಂಗಳ 12ರಿಂದ 3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆಯಲ್ಲಿ ಧಾರವಾಡ ಜಿಲ್ಲೆಯ ಸರಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಹೆಬ್ಬಳ್ಳಿಯ ಭಾಗ್ಯ ಬಿಕ್ಕೋಜಿ ಹಾಗೂ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಹುಬ್ಬಳ್ಳಿಯ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಭಾಗವಹಿಸುತ್ತಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 12:06:30. ಈ ಸಮಯದ ಕಾರ್ಯಕ್ರಮ ನಿಮಗೆ ಗೊತ್ತೇ ಇದೆ, ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿ ನಾನು ಆರ್ ಜೆ ಸಿಂಧು.

ಸ್ನೇಹಿತರೆ, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ, ಕನ್ನಡ ರತ್ನಕೋಶದಲ್ಲಿ ಕನ್ನಡ ಭಾಷೆಗೆ ಎಂತಹ ಒಂದು ವಿಶೇಷವಾದಂತಹ ಸ್ಥಾನ ಇದೆ, ಎಷ್ಟು ಸುಂದರವಾದ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ನಮಗೆಲ್ಲ ಗೊತ್ತಿರುವಂಥದ್ದೇ. ನಮ್ಮ ಭಾಷೆ ಕನ್ನಡ ಅನ್ನೋ ಹೆಮ್ಮೆಯ ಜೊತೆಗೆ ಇವತ್ತು ಕನ್ನಡದ ಈ ಪದಗಳಲ್ಲಿ ಇರುವಂತಹ ವಿಶೇಷತೆಗಳನ್ನು ಗಮನಿಸ್ತಾ ಕಾರ್ಯಕ್ರಮದಲ್ಲಿ ಸಾಗೋಣ. ಕನ್ನಡಕ್ಕೆ 12 ಅರ್ಥ ಅಂತ ಒಂದು ಮಾತಿದೆ. ಹಂಗಂದ್ರೆ ಏನಪ್ಪ ಅಂತಂದರೆ, ಒಂದು ಪದನ ನಾವು ಬೇರೆ ಬೇರೆ ಒಂದೇ ರೀತಿ ಉಚ್ಚಾರ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ನಾವು ಅರ್ಥೈಸ್ಕೋತೀವಿ. ಹೀಗೆ ನಾನಾ ಅರ್ಥವನ್ನು ಹೊಂದಿರುವಂತಹ ಪದಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ, ನಿಮಗೂ ಸಹ ಈ ಥರ ಯಾವ್ಯಾವ ಪದಗಳ ಜೊತೆಗೆ ನೀವು ಆಟ ಆಡಿದ್ದೀರಾ, ಹೀಗೆ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ಯಾರ್ದಾರ ಜೊತೆಗೆ ಮಾತಾಡುವಾಗ ಅವ್ರು ಯಾವುದೋ ಒಂದು ಪದನ ಹೇಳಿದರೆ ನೀವು ಅದಕ್ಕೆ ಇನ್ನೊಂದು ಅವ್ರು ಹೇಳ್ತಾ ಇರೋ ಅರ್ಥನ ಬಿಟ್ಟು ಇನ್ನೊಂದು ಅರ್ಥನ ಕಲ್ಪಿಸ್ಕೊಂಡು ಎಷ್ಟು ಕೆಲವೊಂದು ಸಲ ಎಷ್ಟೆಲ್ಲ ಮಜಾ ಮಾಡಿರ್ತೀವಿ. ಆ ರೀತಿ ಇರುವಂತಹ ಪದಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಹಾಗೆ ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ ವೈಟ್ ಮಾಡ್ತಾ ಇದೆ, ಈ ಹಾಡುಗಳನ್ನು ಸಹ ನೀವು ಕೇಳಬಹುದು. ಜೊತೆಗೆ ಮತ್ತಷ್ಟು ಕನ್ನಡ ಪದಗಳ ಕುರಿತು ಸಹ ಮಾತಾಡೋಣ. ಇವತ್ತು ಕನ್ನಡ ಶಬ್ದಕೋಶ, ಕನ್ನಡ ರತ್ನಕೋಶವನ್ನು ಜಾಲಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಆಚಾರ್ ಎಂಡ್ ಕೋ ಚಿತ್ರದ ಹಾಡು, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಒಂದೇ ಹಣ್ಣಲ್ಲಿ ಬಗೆ ಬಗೆ ರೀತಿ, ಯಾಕೆ ಇಟ್ಟನು ಭಗವಂತ ಅಂತ ಈ ಹಾಡಿನ ಕೊನೆಯ ಸಾಲು ಹೇಳುತ್ತೆ. ಹಾಗೆ ಈ ಹಾಡನ್ನು ನಾನು ಯಾಕೆ ಪ್ರಸಾರ ಮಾಡಿದ್ದು ಅಂತಂದರೆ, ಈ ಹಾಡಿನ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಆಚಾರ್ ಎಣ್ಕೋ ಚಿತ್ರದ ಹಾಡು. ಈ ಹಾಡನ್ನು ಹಾಡಿದವರು ಎಮ್ ಎ ಜೆ ದೀಪಿಕಾ ಕುಮಾರ್, ಹಾಗೆ ಬಿಂದು ಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್ ಅವರು ಹಾಡಿರುವಂಥ ಈ ಹಾಡು ತ್ರಿಲೋಕ್ ತ್ರಿವಿಕ್ರಮ್ ಅವರ ಸಾಹಿತ್ಯ ಹಾಗೂ ಬಿಂದು ಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆ ವಿಶೇಷ ಏನಪ್ಪ ಅಂತಂದರೆ, ಈ ಹಾಡಲ್ಲಿ ಮಾವಿನಕಾಯಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಮಾವಿನಕಾಯಿ, ಮಾವಿನ ತೋಪು ಅನ್ನೋದು ಹೇಳ್ತಾ ಇರೋದು ಸಾಹಿತ್ಯ ಆಗಿದ್ರೂ ಈ ಹಾಡಲ್ಲಿ ಬರುವಂತಹ ಒಂದು ಅರ್ಥ ಏನಿದೆ, ಮದುವೆ ಆಗ್ತಕ್ಕಂಥ ಒಂದು ಹುಡುಗಿಗೆ ಹುಡುಗನ ಹುಡುಕೋದಕ್ಕೆ ಇರುವಂತಹ ಒಂದು ಕಾಂಟೆಕ್ಸ್ಟ್ ಈ ಹಾಡಿನಲ್ಲಿರೋದು. ಇಲ್ಲೂ ಸಹ ಪದಗಳ ಜೊತೆ ಯಾವ ರೀತಿ ಆಟ ಆಡಿದ್ದಾರೆ ಅಂತ ನೋಡಬಹುದು. ಮೇಲ್ನೋಟಕ್ಕೆ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ, ಉಪ್ಪಿನಕಾಯಿಗೋಸ್ಕರ ಮಾವಿನಕಾಯಿನ ಆರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಒಂದು ಹುಡುಗನ ಆರಿಸಿದರೆ ಮದುವೆಗೆ ಯಾವ್ಯಾವ ಗುಣಗಳು, ಹುಳಿ ಉಪ್ಪು ಖಾರ ಇಲ್ಲದೆ ಇರೋಂತಹ ಗುಣಗಳು ಬೇಕು, ಕೋಪ ಮಾಡ್ಕೊಳ್ದೆ ಇರೋಬೇಕು ಅಂತ ಹೇಳಿ ಹಾಡಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಅರ್ಥದಲ್ಲಿ ಕವಿತೆಗಳೇ ಹೀಗೆ ಭಾವಾರ್ಥವೇ ಬೇರೆ ಇರುತ್ತೆ, ಓದೋರಿಗೆ ಬೇರೆ ಥರ ಅರ್ಥ ಆಗುತ್ತೆ, ಬರೆದವರೇ ಬೇರೆ ಭಾವನೆಗಳಲ್ಲಿ ಬರೆದಿರ್ತಾರೆ, ಹೀಗೆ ಕವಿತೆಗಳಿರುತ್ತೆ. ಆದರೆ ಪದಗಳ ಸಮಾಚಾರಕ್ಕೆ ಬರೋದಾದರೆ ಕನ್ನಡದಲ್ಲಿ ಎಷ್ಟೊಂದು ಪದಗಳಿದೆ, ಒಂದು ಪದನ ಎಷ್ಟೊಂದು ಬೇರೆ ಬೇರೆ ಅರ್ಥದಲ್ಲಿ ನಾವು ಒಂದೇ ರೀತಿ ಉಚ್ಚಾರ ಮಾಡಿ ಬೇರೆ ಬೇರೆ ಅರ್ಥದಲ್ಲಿ ಅರ್ಥೈಸ್ಕೋತೀವಿ. ಅದಕ್ಕೆ ಉದಾಹರಣೆಯಾಗಿ ಹತ್ತು ಅನ್ನೋದನ್ನು ಇಟ್ಟರೆ, ಹತ್ತು ಅಂದರೆ ಹತ್ತು ಸಂಖ್ಯೆ, ಹತ್ತು ಮೇಲಕ್ಕೆ ಹತ್ತೋದು ಇದು ಸಹ ಹತ್ತು. ಹಾಗೆ ಕರೆ ಅಂತ ಹೇಳ್ತೀವಿ, ಕರೆ ಅಂದರೆ ಆಹ್ವಾನ, ಕೂಗೋದು, ಹಾಲು ಕರೆಯೋದು. ಹಾಗೆ ಕಲೆಯೂ ಸಹ ಕೆಲವೊಂದು ಕಡೆ ಕರೆ ಅಂತ ಕರೀತಾರೆ. ಮತ್ತು ಕಿರಿಕಿರಿ ಮಾಡ್ತಾರಲ್ಲ, ಅದಕ್ಕೆ ಈ ತೀರ್ಥಹಳ್ಳಿ ಶಿವಮೊಗ್ಗ ಕಡೆ ಹೇಳ್ತಾರೆ, ಏನಪ್ಪ ನಿಂದು ಕರ್ಕರೆ ಅಂತ ಹೇಳ್ತಾರೆ. ಸೊ ಇಲ್ಲೂ ಕರೆ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಇದೇ ರೀತಿ ಇನ್ನೂ ಸುಮಾರು ಪದಗಳಿದೆ. ಅಂಬರ ಅಂತ ಅಂದರೆ ಮುಗಿಲು, ಸಾರು, ಸಾರಿಗೂ ಅಂಬರ ಅಂತಾರೆ, ನಿಮ್ಗೆ ಗೊತ್ತಾ? ಹಸಿ ಅಂಬರ, ಒಣ ಅಂಬರ, ಕರದಂಬರ, ಈ ಥರ ಅಂಬರ ಅಂತ ಕರೀತಾರೆ. ಮುಗಿಲಿಗಂತೂ ನಾವು ಅಂಬರ ಗಗನ ಅಂತ ಕರೆದೇ ಕರಿತೀವಿ. ಹಾಗೆ ಕಾಲ ಅನ್ನೋದು ನೋಡಿ, ಕಾಲ ಅನ್ನೋದು ಸಮಯ ಆಗಿದೆ 12:13:28 ಅಂತ ನಾವು ಪ್ರತಿ ಸಲ ಸಮಯ ಹೇಳ್ತೀವಿ, ಇದನ್ನು ಕಾಲ ಅಂತಲೂ ಕರಿಬಹುದು. ಹಾಗೆ ಕೆಲವೊಮ್ಮೆ ಅವರು ಕಾಲವಾದರು ಅಂತ ಮರಣವನ್ನು ಸೂಚಿಸೋದರಲ್ಲೂ ಸಹ ಈ ಪದನ ನಾವು ಬಳಸ್ತೀವಿ. ಹಾಗೆ ಮುಂದಿನ ಪದ ಅಂಕ ಅನ್ನುವ ಪದ. ಅಂಕ ಅಂದರೆ ನಾವು ಪರೀಕ್ಷೆಯಲ್ಲಿ ಪಡೆದುಕೊಂಡ ಅಂಕ ಇರ್ಬೋದು, ಹಾಗೆ ಒಂದು ಸಂಖ್ಯೆನೂ ಸಹ ಅಂಕ ಅಂತಲೇ ಕರಿಬೋದು. ಸೂಚ್ಯಂಕ, ಇಷ್ಟನ್ನು ಸೂಚಿಸ್ತಾ ಇದೆ ಈ ಅಂಕ ಅಂತ.

0: ಹೇಳ್ತೀವಿ. ಹಾಗೆ ಮಡಿಲಿಗೂ ಸಹ ಅಂಕ ಅಂತ ಕರೆಯೋದಿದೆ. ನಾಟಕದ ಕೆಲವೊಂದು ಭಾಗವನ್ನು ಸಹ ಅಂಕ ಅಂತ ಕರೀತಾರೆ. ಇದೇ ರೀತಿ ಕನ್ನಡದ ರತ್ನಕೋಶದಲ್ಲಿ ಹಲವಾರು ಪದಗಳಿದೆ. ನಾವು ಒಂದು ಅಂದ್ಕೊಂಡು ಹೇಳಿದ್ರೆ ಇನ್ನೊಂದು ಅರ್ಥವನ್ನು ಅದು ಮೂಡಿಸುತ್ತೆ. ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಒಂದೇ ಪದವನ್ನು ನಾವು ಬಳಸ್ತಾ ಹೋಗ್ತೀವಿ. ಇದು ನಮ್ಮ ಭಾಷೆಯ ವಿಶೇಷತೆ. ನಮ್ಮ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲೂ ಸಹ ಇದೇ ಥರದ್ದು ಇದೆ. ಹಾಗೆ ಎಲ್ಲ ಭಾಷೆಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಈ ಥರದ್ದು ಇರುತ್ತೆ. ಇದನ್ನು ನಾವು ಹೇಗೆ ಅರ್ಥೈಸ್ಕೋತೀವಿ, ಹೇಗೆ ಉಪಯೋಗಿಸ್ತೀವಿ, ಭಾಷೆಯನ್ನು ಹೇಗೆ ಶ್ರೀಮಂತಗೊಳಿಸ್ತೀವಿ ಅನ್ನೋದು ಮಾತ್ರ ವಿಷಯ ಅಂತ ಹೇಳ್ತಾ ನಮ್ಮ ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ. ಹಾಡುಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇಂತಹ ಪದಗಳು ನೀವು ಯಾವುದನ್ನ ಇಷ್ಟಪಟ್ರಿ, ಹಾಗೆ ನಿಮಗೆ ಯಾವುದು ತುಂಬ ವಿಚಿತ್ರ ಅನ್ನಿಸ್ತು, ಈ ಥರ ಎಲ್ಲ ಇದಕ್ಕೆ ಮೀನಿಂಗ್ ಇರುತ್ತಾ ಅಂತ ಅನ್ನಿಸ್ತು ಅಂತ ನಮಗೆ ನೀವು ಸಂದೇಶದ ಮೂಲಕ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳುಹಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಒಂದು ಪ್ರಕಟಣೆ ನಂತರ ಎಂದಿನಂತೆ ಪ್ಲೇಲಿಸ್ಟ್ನಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳು ಕಾಯ್ತಾ ಇದೆ, ಕೇಳಿ ಬನ್ನಿ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ 2.

ಸಿದ್ಲಿಂಗು ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಅವಿನಾಶ್ ಛಬ್ಬಿ ಅವರ ಧ್ವನಿಯಲ್ಲಿ, ಅರಸು ಅಂಥಾರೆ ಅವರ ಸಾಹಿತ್ಯ ಹಾಗೂ ಅನೂಪ್ ಸೇಳಿನ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವ ವಿಷಯ ಕನ್ನಡಕ್ಕೆ 12 ಅರ್ಥ ಅನ್ನುವಂತಹ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ. ಕನ್ನಡ ಪದಗಳನ್ನ ಯಾವ್ಯಾವ ರೀತಿ ನಾವು ಉಚ್ಚರಿಸಿ ಹಾಗೆ ಅದನ್ನ ಅರ್ಥೈಸಿಕೊಳ್ತೀವಿ, ನಾನಾ ಸಂದರ್ಭಗಳಲ್ಲಿ ನಾನಾ ರೀತಿಯಾಗಿ ಬಳಸ್ತೀವಿ ಅನ್ನೋದು ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾತಾಡ್ತಾ ಇರುವಂತಹದ್ದು. ಮುಂದಿನ ಪದಗಳು ಹೇಗೆ ಅಂದರೆ, ಬೆಳೆ ಅನ್ನೋದನ್ನ ಮಗು ಬೆಳೆಯುತ್ತೆ ಅಂತ ಹೇಳ್ತೀವಿ, ದೊಡ್ಡದಾಗಿ ಬೆಳೆಯೋದನ್ನ ಬೆಳೆ ಅಂತ ಹೇಳ್ತೀವಿ. ಹಾಗೆ ದವಸ ಧಾನ್ಯಗಳು, ಈ ವರ್ಷದ ಬೆಳೆ ಕೈ ಕೊಡಲಿಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ದವಸ ಧಾನ್ಯಗಳು ಅಥವಾ ಬೆಳೆದಿರೋಂಥ ಪೈರನ್ನು ಇಲ್ಲಿ ಬೆಳೆ ಅಂತ ಬಳಸ್ತಾರೆ. ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ನಮ್ಮ ಕನ್ನಡ ಸ್ಪಷ್ಟವಾದ ಉಚ್ಚಾರಣೆ ಮಾಡಿ ಸಂಭಾಷಣೆ ಹೇಳುವಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ತರಹ ನಟರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ 100ಕ್ಕೆ 100 ನಿಮ್ಮ ಮಾತು ಸತ್ಯ. ಇವರೆಲ್ಲರಿಂದ ಭಾಷೆ ಶ್ರೀಮಂತವಾಯಿತು, ಹಾಗೆ ಭಾಷೆಯಿಂದ ಇವರು ಶ್ರೀಮಂತರಾದರು ಅಂತಲೂ ಹೇಳ್ಬೋದು. ಹಾಗೆ ಶಾಂತಾಚಾರ್ ಪಡಿಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಸಿಂಧು ಮೇಡಮ್, ಎಫ್ ಎಂ ರೈನ್ಬೋದಲ್ಲಿ ಪ್ರಸಾರವಾಗುವ ನವಿಲುಗರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರೋ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಭಾಷೆ ಮತ್ತು ಅದರ ಪದಗಳಿಗೆ ತನ್ನದೇ ಆದ ವಿಶಿಷ್ಟ ಸೊಗಡು, ಸೌಂದರ್ಯ ಹಾಗೂ ಗಾಂಭೀರ್ಯವಿದೆ. ಕನ್ನಡದ ಪದಗಳನ್ನು ಕೇಳುವುದೇ ಕಿವಿಗೆ ಒಂದು ರೀತಿಯ ಹಬ್ಬ. ನಸು ನಗು, ತಂಗಾಳಿ, ಮೈಮನ, ಜೇನುತುಪ್ಪದಂತಹ ಸುಂದರ ಪದಗಳು ಮನಸ್ಸಿಗೆ ಮುದ ನೀಡಿದರೆ ಸಳಸಳ ಹರಿಯುವ ನೀರು, ಗಬಗಬ ತಿನ್ನೋದು, ಇವು ಕನ್ನಡ ಭಾಷೆಯ ವೈಶಿಷ್ಟ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಹಳೆಗನ್ನಡ ಪದಗಳು ನಮ್ಮ ಭಾಷೆಯ ಶ್ರೀಮಂತಿಕೆ ಇತಿಹಾಸವನ್ನು ಪರಿಚಯಿಸುತ್ತೆ ಅಂತ ಹೇಳಿ ಸುದೀರ್ಘವಾದಂತಹ ಸಂದೇಶವನ್ನು ಕಳಿಸಿದ್ದಾರೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನೀಡುತ್ತಿರುವ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸುದೀರ್ಘವಾದಂತಹ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶೋಭಾ ತುಬಾಕಿ ಅವರು, ನೇಸರ್ಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೊತ್ತು ಅನ್ನುವ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹೌದು, ಹೊತ್ತು ಅಂದರೆ ತಲೆ ಮೇಲೆ ಹೊತ್ತು ತಿರುಗೋದು. ಹಾಗೆ ದನ ತಿನ್ನೋ ಹೊಟ್ಟು ಹೊಟ್ಟುನೋ ಹೇಳ್ತಾ ಇದ್ದಾರೆ. ಹಾಗೆ ಹೊತ್ತು ಅನ್ನೋದು ಸಮಯಕ್ಕೂ ಸಹ ಹೊತ್ತು ಅಂತ ಕರಿತೀವಿ. ಹೀಗೆ ಇಂಥ ಇನ್ನಷ್ಟು ಎಷ್ಟೊಂದು ಪದಗಳಿದೆ. ನಿಮಗೂ ಯಾವ್ಯಾವ ಪದಗಳು ಈ ಸಮಯದಲ್ಲಿ ನೆನಪು ಬರ್ತಾ ಇದೆ ಅಂತೇಳಿ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ನೀವು ತಿಳಿಸ್ಬೋದು. ಮುಂದೆ ಬರುವಂತಹ ಪದ ಕರ. ಕರ ಅಂದರೆ ಏನು, ಏನೇನು ನೀವು ಅರ್ಥ ಮಾಡ್ಕೋತೀರಾ? ಕರ ಅಂದರೆ ಕೈ. ಕರ ಅಂತಂದರೆ ತೆರಿಗೆ ಕಟ್ಟೋದಕ್ಕೂ ಕರ ಅಂತ ಕರೀತಾರೆ. ನಡು ಅಂತಂದರೆ ನಡು, ಮಧ್ಯ ಅನ್ನೋದನ್ನು ನಡು ಅಂತ ಕರೀದರೆ, ಸೊಂಟವನ್ನು ಸಹ ನಡ ನಡು ಅಂತ ಕರೀತಾರೆ. ಕವಿ ಅನ್ನೋದನ್ನು ಕಾವ್ಯ ರಚಿಸೋರನ್ನು ಕವಿ ಅಂತ ಕರೀತಾರೆ. ಹಾಗೆ ಮೋಡ ಕವಿದ ವಾತಾವರಣ, ಕವಿತಾ ಇದೆ ಅಂತ ಏನು ಹೇಳ್ತೀವಲ್ಲ ಅಲ್ಲೆಲ್ಲ ಕವಿನ ಯೂಸ್ ಮಾಡ್ತೀವಿ. ಹಾಗೆ ಅಡಿ ಅನ್ನೋದಕ್ಕೂ ಅಷ್ಟೇ, ಅಡಿಭಾಗ ತಳಭಾಗ ಅದನ್ನು ಅಡಿ ಅಂತ ಹೇಳ್ತೀವಿ. ಹಾಗೆ ಹೆಜ್ಜೆನ ಇಡೋದನ್ನು ಸಹ ಅಡಿ ಅಂತ ಹೇಳ್ತೀವಿ. ಒಂದು ಅಡಿ ಒಂದು ಫೂಟು ಅಂತ ಅಳತೆ ಪ್ರಮಾಣದಲ್ಲೂ ನಾವು ಅಡಿನ ಬಳಸ್ತೀವಿ. ಕರಿ, ಕರಿ ಅಂದರೆ ಏನೇನು ನೆನಪಾಗತ್ತಪ್ಪ ನಿಮಗೆ? ಫಿಶ್ ಕರಿ, ಮೀನು ಕರಿ, ಮೀನಾ ಕರಿ, ಈ ಥರದ ಕರಿಗಳೆಲ್ಲ ಇದೆ. ಆದರೆ ಸದ್ಯಕ್ಕೆ ನನಗೆ ಕನ್ನಡದಲ್ಲಿ ಇರುವಂತಹ ಒಳ್ಳೆ ಈ ಆಧುನಿಕ ಶಬ್ದಗಳನ್ನು ಹೊರತುಪಡಿಸಿ ಕನ್ನಡದಲ್ಲಿ ಇರುವಂತಹ ಕರಿ ಅಂದರೆ ಆನೆಗೆ ಸಹ ಕರಿ ಅಂತ ಕರೀತಾರೆ. ಹಾಗೆ ಕಪ್ಪು ಬಣ್ಣಕ್ಕೂ ಸಹ ಕರಿ ಅಂತ ಕರೀತಾರೆ. ಎಣ್ಣೆಯಲ್ಲಿ ಕರಿಯೋದನ್ನು ಕರಿ ಅಂತ ಕರೀತಾರೆ. ಹೀಗೆ ಕರಿ ಅನ್ನೋದು ಒಂದೇ ಪದ ಆಗಿದ್ದು ಇದಕ್ಕೆ ಎಷ್ಟು ರೀತಿಯ ಅರ್ಥಗಳಿದೆ ನೋಡಿ. ಎಣ್ಣೆಯಲ್ಲಿ ಕರಿಯೋದನ್ನು ಕರಿ ಅಂತ ಕರಿತೀವಿ, ಆನೆಗೂ ಕರಿ ಅಂತ ಕರಿತೀವಿ, ಹಾಗೆ ಕಪ್ಪು ಬಣ್ಣಕ್ಕೂ ನಾವು ಕರಿ ಅಂತ ಕರಿತೀವಿ. ಕಾಡು, ಕಾಡು ಅನ್ನೋದು ಅರಣ್ಯ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋತೀವಿ ಮೊದಲು ಕಾಡು. ಆದರೆ ಮಕ್ಕಳು ಏನು ಕಾಡಿಸ್ತಾರಪ್ಪ ಅಂತಲೂ ಹೇಳ್ತೀವಿ. ಕಾಡು ಅಂದರೆ ಏನು ತೊಂದರೆ ಕೊಡೋದು, ಅದನ್ನು ಸಹ ನಾವು ಕಾಡು ಅಂತ ಕರಿತೀವಿ. ಇದೇ ಥರ ತುಂಬ ಪದಗಳು ನಿಮ್ಮನ್ನು ಇವಾಗ ಸದ್ಯ ಕಾಡ್ತಾ ಇರ್ಬೋದು. ಆದರೆ ಕಾಡ್ತಾ ಇರೋ ಪದಗಳನ್ನ ನಿಮ್ಮಲ್ಲೇ ಇಟ್ಕೋಬೇಡಿ, ದಯವಿಟ್ಟು ನಮಗೂ ಸಂದೇಶ

ಕಳಿಸಿ, ನಾವು ತಿಳ್ಕೋತೀವಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9408090103 ಈ ಸಂಖ್ಯೆಗೆ ಸಂದೇಶ ಕಳಿಸಿ. ಮುಂದಿನ ಗೀತೆ ಮೂಡಿಗೆ ಬರ್ತಾ ಇದೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಸ್ನೇಹಿತರೆ, ಸಮಯ ಆಯಿತು 12:30:40. ಈ ಸಮಯದಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು RJ ಸಿಂಧು. ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ 12 ಅರ್ಥ ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಮಾತಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಸುರೇಂದ್ರ ಕುಂದಾಪುರದಿಂದ. ಸಂದೇಶವನ್ನು ಕಳಿಸಿ, ಖರೆ ಅಂದರೆ ಸತ್ಯ ಅನ್ನೋ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಖರೆ ಅಂದರೆ ದೊಡ್ಡ ಖ ಬಳಸಬೇಕು ಇಲ್ಲಿ. ಖರೆ ಅಂದರೆ ಸತ್ಯ, ಕರೆಗೂ ಹೇಳ್ತೀವಿ, ಕರೆ ಒಂದು ಹೇಳ್ತೀವಿ ಅಂತ ಇದನ್ನ ಬಳಸ್ತಾರೆ. ಹಾಗೆ ಗಣೇಶ್ ಅವರು ಸಾಗರದಿಂದ, ಎರಡೆರಡು ಅರ್ಥದ ಶಬ್ದಗಳು ಒಂದು ಬರೆ ನನಗೆ ಹಾಕಿದ ಬರೆ ಬುದ್ಧಿಯನ್ನ ಕಲಿಸ್ತು, ಹಾಗೆ ಹಿಟ್ಟನ್ನ ಕಲಸು ಅನ್ನೋದನ್ನು ಅವರು ಹೇಳಿದ್ದಾರೆ. ಹಾಗೆ ಕರೆ ಅಂದ್ರೆ ಹಾಲನ್ನು ಕರೆಯೋದು, ಇದನ್ನೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ಬರೆ ಅಂದ್ರೆ ಓದು, ಬರೆ ಬರಹ ಬರೆಯೋದು, ಬರೀತಾ ಇರೋದನ್ನ ಬರೆ ಅಂತ ಕರೀತಾರೆ. ಹಾಗೆ ಯಾರಿಗಾದ್ರೂ ಬಿಸಿಯಾಗಿರೋ ವಸ್ತುನ ಕಾಯಿಸಿ ಅದನ್ನ ಚರ್ಮದ ಮೇಲೆ ಇಟ್ಟರೆ ಅದನ್ನು ಬರೆ ಹಾಕೋದು ಅಂತಲೂ ಹೇಳ್ತಾರೆ. ಯಾವ್ಯಾವಾಗ ಯಾರ್ಯಾರು ಬರೆ ಹಾಕ್ಸ್ಕೊಂಡ್ರಿ ಅಂತ ನೀವು ನೆನಪು ಮಾಡ್ಕೋಬಹುದು. ಈಗ ಮುಂದಿನ ಸಂದೇಶ ಬಂದಿದೆ. ನಮಸ್ಕಾರ, ನಮ್ಮ ಹುಬ್ಬಳ್ಳಿ ಧಾರವಾಡ ಸೈಡು ಬೋಗಾಣಿ ಅಂದರೆ ಪಾತ್ರೆಗೆ ನೀರು ಹಾಕಿ ಕುಡಿಯೋಕೆ ಬಿಡೋದನ್ನು ಹೆಸರ ಇಡೋದು ಅಂತಾರೆ. ನೋಡಿ, ನೀರು ಹಾಕಿ ಕುಡಿಯೋಕೆ ಇಡೋದನ್ನು ಹೆಸರ ಇಡೋದು ಅಂತ ಹೇಳ್ತಾರಂತೆ. ಹೆಸರನ್ನು ಹೆಸರು ಅಂತ ನಾವು ಕರಿತೀವಿ, ನಮಗೇನು ಹೆಸರಿದೆ ಅದು. ಹಾಗೆ ಒಮ್ಮೆ ನಮ್ಮ ಅಜ್ಜಿ ನನಗೆ ಬೋಗಣಿಯಲ್ಲಿ ನೀರು ಇಟ್ಟು ಹೆಸರ ಇಡು ಅಂದರು. ನಾನು ಪಾತ್ರೆಯಲ್ಲಿ ನೀರು ಹಾಕಿ ಡಬರಿ ಬೋಗಣೆ ಪಾತ್ರೆ ಮತ್ತು ಬಿಸಿ ನೀರು ಅಂತ ಹೆಸರು ಇಟ್ಟೆ. ನೋಡಿ, ಈ ಥರ ಎಲ್ಲ ಅವ್ರ ಹೆಸರು ನಾಮಕರಣನೇ ಮಾಡಿಬಿಟ್ರಂತೆ. ಅದು ಅವತ್ತು ಭಾಳ ಮಜಾ ಅನಿಸಿತ್ತು, ಇವತ್ತು ನೀವು ತಗೊಂಡಿರೋ ವಿಷಯಕ್ಕೆ ಇದು ಸರಿ ಐತೆ ಅನಿಸ್ತಾ ಐತೆ ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಈರಪ್ಪ ಅವರು. ಯಾವಾಗಲ್ಲ ದೇವಾಂಗಪೇಟೆ ಹುಬ್ಬಳ್ಳಿಯಿಂದ, ಖಂಡಿತವಾಗ್ಲೂ ಮಜಾ ಇತ್ತು ಇದು. ಅಜ್ಜಿ ಜೊತೆಗೆ ನೀವು ಸ್ವಲ್ಪ ಮಸ್ತಿ ಮಾಡಿದ್ರಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ಶೋಭಾ ಅವರು ದುಬಾಕಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮುತ್ತು ಈ ಪದಕ್ಕೂ ಸಹ ಎರಡು ಅರ್ಥ ಇದೆ ಅಂತ. ಹೌದು, ಹಲವಾರು ಅರ್ಥ ಇದೆ. ಚಿಪ್ಪಿನೊಳಗಿರುವಂತಹ ಮುತ್ತಿರ್ಬೋದು, ಹಾಗೆ ಸಿಹಿ ಮುತ್ತು ನಾವು ಮಕ್ಕಳಿಗೆ ಕೊಡುವಂತಹ ಮುತ್ತು ಇರ್ಬೋದು, ಇದನ್ನು ಸಹ ಮುತ್ತು ಅಂತ ಕರೀತಾರೆ. ಆಭರಣದಲ್ಲಿ ಬಳಸುವ ಮುತ್ತು, ಈ ರೀತಿ ನಾನಾ ಅರ್ಥಗಳನ್ನು ಕೊಡುವಂಥ ಪದಗಳು ಇನ್ನು ಹಲವಾರಿದೆ. ಇನ್ನು ತಿನ್ನು ಅನ್ನೋದು ಆಹಾರ ತಿನ್ನೋದಕ್ಕೂ ಹೇಳ್ತಾರೆ, ಏಟು ತಿನ್ನೋದಕ್ಕೂ ಹೇಳ್ತಾರೆ. ಬಿಸಿ ಬಿಸಿ ಕಜ್ಜಾಯ ತಿಂದ್ಯಾ ಅಂತ ಕೇಳಿದ್ರೆ ಏನು ಅರ್ಥ ಆಗುತ್ತೆ ಹೇಳಿ? ಬಿಸಿ ಬಿಸಿ ಕಜ್ಜಾಯ ತಿಂದ್ಯಾ ಅಂತ ನಾವು ಕೇಳ್ತಿದ್ದೀವಿ ಅಂತಂದರೆ ಕಜ್ಜಾಯ ತಿನ್ಬನ್ರಿ ಅಂತನಾ, ಅಥವಾ ಚೆನ್ನಾಗಿ ಬಿದ್ದಿದೆ ಅಂತನಾ? ಹೀಗೆ ನಾವು ಬಳಸೋದು ಒಂದು ಪದನ, ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸೋದು. ಇದನ್ನು ಹೇಳ್ತಾ ಇರೋದು ಯಾರು? ಹರೀಶ್ ಅವರು ಮಲ್ಲೇಶ್ವರದಿಂದ. ನಮಸ್ತೆ ಸಿಂಧು ಅವರೇ, ಚೆನ್ನಾಗಿದ್ದೀರಾ? ಕನ್ನಡ ಭಾಷೆ ಅಂದರೆ ಸವಿ ಜೇನು ಇದ್ದಂತೆ, ಈ ಭಾಷೆಯಲ್ಲಿ ನಾವು ಅಂದುಕೊಂಡಿದ್ದಲ್ಲ, ಹಾಗೆ ಬರೆಯಬಹುದು. ಕನ್ನಡಕ್ಕೆ ಒಂದು ಸೆಳೆತ ಇದೆ, ಮಾನ್ಯತೆ ಇದೆ. ಈ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದು ನಮ್ಮ ಹೆಮ್ಮೆ ರಾಜಕುಮಾರ್, ಕವಿಗಳಾದ ರನ್ನ ಪೊನ್ನ ಜನ್ನ ಹೀಗೆ ಅನೇಕ ಗಣ್ಯರು ಇದ್ದಾರೆ. ತಿಂಡಿ ಅನ್ನುವ ಪದಕ್ಕೆ ಮೈಸೂರು ಶಿವಮೊಗ್ಗ ಹಾಸನ ಇಂಥ ಪ್ರದೇಶಗಳಲ್ಲಿ ಉಪಹಾರ ಅಂತ ಅರ್ಥ ಇದೆ. ಅದೇ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಕೆರೆತ ಅಂತ ಅರ್ಥ ಇದೆ. ನಾನು ಕನ್ನಡಿಗ, ಇದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಫಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ. ಖಂಡಿತವಾಗ್ಲೂ ನಾವು ಸಹ ಕನ್ನಡಿಗರ ಇದಕ್ಕೆ ತುಂಬ ಹೆಮ್ಮೆ ಪಡಬೇಕು. ಆ ತಿಂಡಿ ಅನ್ನೋ ಪದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಬೆಳಗಿನ ಉಪಹಾರನ ತಿಂಡಿ ಅಂತ ಕರಿತೀವಿ, ಕೆಲವೊಂದು ಕಡೆ ನಾಷ್ಟ ಅಂತ ಕರೀತಾರೆ. ಅವ್ರಿಗೆ ತಿಂಡಿ ಅಂದರೆ ಅರ್ಥ ಆಗಲ್ಲ, ತಿಂಡಿ ತಿಂದ್ರಾ ಅಂದರೆ

ಮಹಾಮುದ್ದೆ ನಾಗರಾಜ್ ಅವರೇ ಅಂತ ಕರೀತಾರಲ್ಲ ಯಾರು ಹೇಳ್ತಾರಲ್ಲ, ಅದು ಹೊಳೆನೆ. ನದಿ ಹರಿದು ಹೋಗ್ತಾ ಇದೆ, ಅದು ಹೊಳೆನೆ. ಹರಿ ಅನ್ನೋ ಪದ ತಗೊಳ್ಳಿ. ಹರಿ ಅಂದರೆ ವಿಷ್ಣು, ಹರಿ ಅಂತ ನಮಸ್ಕಾರ ಮಾಡ್ತೀವಿ, ಶ್ರೀಹರಿ ಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ. ಆಮೇಲೆ ನದಿ ಹರಿತಾ ಇದೆ ಅಂತ ಹೇಳ್ತೀವಿ. ಆಮೇಲೆ ಪತ್ರನ ಹರಿದ್ರ ಅಂತ ಕೇಳ್ತೀವಿ, ಒಂದು ಪೇಪರ್ನ ಹರಿದ್ರ, ಎಲೆ ಹರಿದ್ರ ಅಂತ ಕೇಳ್ತೀವಿ, ಚೀಟಿ ಹರಿದ್ರ ಅಂತ ಕೇಳ್ತೀವಿ. ಬಸದಿ ದರ್ಶನ ಕಂಡಕ್ಟರ್ ಕೇಳಿ ಚೀಟಿ ಹರಿದ್ರೇನ್ರಿ ಅಂತ ಕೇಳ್ತಾರೆ. ಸೊ ಈ ರೀತಿ ಹರಿ ಅನ್ನೋ ಪದಕ್ಕೂ ತುಂಬ ಅರ್ಥ ಇದೆ. ಇದೇ ರೀತಿ ನಾನಾರ್ಥಗಳನ್ನು ಕೊಡುವಂತಹ ಹಲವಾರು ಪದಗಳಿದೆ. ನಿಮಗೆ ಈ ಸಮಯದಲ್ಲಿ ಯಾವ್ದು ನೆನಪಾಗ್ತಿದೆ ಅಂತ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಟ ಸಾರ್ವಭೌಮ ಚಿತ್ರದ ಗೀತೆ, ಜತಿನ್ ರಾಜ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಡಿ ಇಮಾನ್ ಅವರ ಸಂಗೀತದಲ್ಲಿರುವಂತಹ ಸೂಪರ್ ಹಿಟ್ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 12:40:20. ಈ ಸಮಯದ ಕಾರ್ಯಕ್ರಮ ನವಿಲುಗರಿ. ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ 12 ಅರ್ಥಗಳು ಅನ್ನುವಂತಹ ಶೀರ್ಷಿಕೆಯಡಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಸಂದೇಶವನ್ನ ಕಳಿಸ್ತಾ ಇದ್ದಾರೆ ನಮ್ಮ ಕೇಳುಗರು. ಯಾರು ಅಂದ್ರೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮದುವೆ ಸಂಪ್ರದಾಯಗಳಲ್ಲಿ ಒಗಟುಗಳನ್ನ ಬಿಡಿಸುವುದು ಒಂದು ಮುಖ್ಯವಾದ ಆಚರಣೆಯಾಗಿದೆ. ಪ್ರಮುಖವಾಗಿ ಹಾಸಿಗೆ ಸುರುಳಿ ಬಿಚ್ಚುವಾಗ ಅಥವಾ ಬಾಗಿಲು ಕಾಯುವ ಶಾಸ್ತ್ರಗಳಲ್ಲಿ ವಧುವರರ ಕಡೆಯವರು ಒಬ್ರಿಗೊಬ್ರು ಒಗಟುಗಳನ್ನ ಸವಾಲು ಹಾಕ್ತಾರೆ. ಇದು ಮದುವೆಗೆ ಬಂದ ನೆಂಟರಿಷ್ಟರಲ್ಲಿ ನಗು ಸಂತೋಷವನ್ನ ಉಂಟು ಮಾಡೋದಲ್ಲದೆ ಹೊಸ ದಂಪತಿಗಳ ಬುದ್ಧಿ ಚಾತುರ್ಯವನ್ನ ಪರೀಕ್ಷಿಸುವ ಸುಂದರವಾದ ಸಂಪ್ರದಾಯ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಲ್ಲೂ ಸಹ ಭಾಷೆನ ನಾವು ಯಾವ್ಯಾವ ರೀತಿ ಬಳಸ್ಕೋತೀವಿ ಅಂತ ನೋಡಬಹುದು. ಅಂದ್ರೆ ಮದುವೆಯಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆಗಿನವರು ಕೇಳ್ತಾ ಇದ್ದೀರಾ ಯಾರು, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಮದುವೆಯಲ್ಲಿ ಮದುವೆ ಆಗ್ತಾರಂತ ಜೋಡಿಗೇನು ಆರತಿಯನ್ನ ಮಾಡ್ತಾರೆ. ಆ ಆರತಿ ತಟ್ಟೆ ಕೆಳಗಡೆ ಒಂದು ಮಣೆನ ಇಟ್ಟಿರ್ತಾರೆ. ಆ ಮಣೆನ ಎತ್ತಿಟ್ಕೊಂಡ್ಬಿಡ್ತಾರೆ. ಎತ್ತಿಟ್ಕೊಂಡು ನಿಮ್ ಗಂಡನ ಹೆಸರೇಳಿ, ನಿಮ್ ಹೆಂಡತಿ ಹೆಸರೇಳಿ, ಬರೀ ಹೆಸರು ಹೇಳಂಗಿಲ್ಲ, ಹೆಸರಿನ ಜೊತೆಗೆ ಒಂದು ಒಡಪನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೊಳ್ಳೆ ಒಡಪುಗಳನ್ನ ಹೇಳ್ತಾರೆ. ನಿಜವಾಗ್ಲೂ ಈ ಹಳೆ ಕಾಲದ ಜನರಿಗೆ ಎಷ್ಟು ಅವರ ಜಾನಪದ ಸಾಹಿತ್ಯದ ಜ್ಞಾನ ಅವರಿಗೆ ಎಷ್ಟಿತ್ತು ಅಂತಂದ್ರೆ, ಜಾನಪದದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಒಡಪುಗಳನ್ನ ಹೇಳ್ತಾರೆ ಅಂತಂದ್ರೆ, ಕೇಳೋದಕ್ಕೆ ಅದನ್ನ ಬಿಡಿಸಿದಾಗ ಅದಕ್ಕೆ ಬರೋ ಅರ್ಥ, ಅದರಲ್ಲಿ ಅವರ ಹೆಂಡತಿನ ಹಾಗೆ ಅವರ ಗಂಡನ ಯಾವ ರೀತಿ ಹೋಗ್ಲಿ ಆ ಒಡಪಲ್ಲೇ ರಾಜಾರಾಣಿಯರನ್ನಾಗಿ ಅವ್ರು ಮಾಡ್ಬಿಡ್ತಾರೆ ಅಂತ ನಿಜವಾಗ್ಲೂ ಕೇಳೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ನಾವು ಇನ್ನೊಂದಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮಾತಾಡೋಣ ಖಂಡಿತವಾಗ್ಲೂ. ಅವಾಗ ನೀವೆಲ್ಲ ನಮಗೆ ಕಳಿಸ್ಬೇಕು ನಿಮ್ಮ ಕಡೆ ನಿಮ್ಮ ಹೆಂಡತಿ ಹಾಗೂ ನಿಮ್ಮ ಗಂಡನ ಹೆಸರು ಹೇಳುವಾಗ ಯಾವ್ಯಾವ ರೀತಿ ಒಡಪುಗಳನ್ನ ಹೇಳ್ತೀರಿ ಅಂತ ಉದಾಹರಣೆನ ನಮಗೆ ನೀವು ಅವತ್ತು ಕೊಡಬೇಕು. ನೋಡೋಣ, ಯಾವತ್ತೊಂದಿನ ಮಾತಾಡೋಣ. ಆದರೆ ಇವತ್ತು ಮಾತಾಡ್ತಾ ಇರೋದು ಕನ್ನಡದ ಒಂದು ಪದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಯಾವ್ಯಾವ ರೀತಿ ಅರ್ಥೈಸ್ಕೋತೀವಿ ಅಂತ ಮಾತಾಡ್ತಾ ಇದ್ವಿ. ಈಗ ಮುಂದಿನ ಪದ ಅರಸು. ಅರಸು ಅಂದರೆ ಹುಡುಕೋದು, ಹುಡುಕಾಟ ನಡೆಸೋದನ್ನು ಅರಸು ಅಂತಾರೆ. ಹಾಗೆ ಅರಸಾನು ಇಲ್ಲಿ ಒಬ್ಬ ರಾಜ ಅಂತ ನಾವು ಹೇಳ್ಬೋದು. ಹಾಗೆ ಊರು ಅನ್ನೋದು ಒಂದು ಗ್ರಾಮ ಇರುತ್ತೆ. ಹಾಗೆ ಊರುಗೋಲು ಅಂತ ಏನು ಹೇಳ್ತೀವಿ, ದೃಢವಾಗಿ ನಿಂತ್ಕೊಳ್ಳೋದಿರುತ್ತೆ, ಅದನ್ನು ನಾವು ಊರು ಅಂತ ಹೇಳ್ತೀವಿ. ಹಾಗೆ ಕಲ್ಯಾಣ ಅಂತಂದರೆ ಮದುವೆ ಅನ್ನೋ ಅರ್ಥ ಕೊಡುತ್ತೆ. ಹಾಗೆ ಕ್ಷೇಮ ಇದ್ದೀರಾ ಅನ್ನೋ, ಕ್ಷೇಮವಾಗಿರಬೇಕು ಅನ್ನೋಂಥ ಒಂದು ಅರ್ಥನೂ ಕೊಡುತ್ತೆ. ಹಾಗೆ ಮುಡಿ ಅನ್ನೋದು ಹೂವನ್ನು ಮುಡಿಯೋದು. ಹಾಗೆ ಮುಡಿ ಅಂದರೆ ಧರಿಸೋದನ್ನು ನಾವು ಮುಡಿ ಅಂತ ಕರಿತೀವಿ. ಕೂದಲನ್ನು ಸಹ ಮುಡಿ ಅಂತ ಕರಿತೀವಿ. ಸರ ಅಂತ ಹೇಳಿದ್ರೆ ಕೊರಳಿ ಹಾಕೋ ಸರ, ಕೊರಳಿ ಹಾಕುವಂಥ ಒಂದು ಹಾರನ ಸರ ಅಂತ ಕರಿತೀವಿ. ಹಾಗೆ ಧ್ವನಿಯನ್ನು ನಾವು ಸರ ಅಂತ ಕರಿತೀವಿ. ಮುಂದಿನ ಶಬ್ದ ಯಾವುದು ಹೇಳಿ, ನಿಮ್ಮ ತಲೆಗೆ ಏನು ಬರ್ತಾ ಇದೆ ಪಟಪಟ ಮೆಸೇಜ್ ಮಾಡಿರಿ. ನೋಡೋಣ ಏನೇನು ಬರ್ತಾ ಇದೆ ನಿಮ್ಮ ತಲೆಯಲ್ಲಿ, ಯಾವ ಪದಕ್ಕೆ ಒಂದು ಪದಕ್ಕೆ 12 ಅರ್ಥನ ನೀವು ಕಲ್ಪಿಸ್ಕೋತೀರಾ ಅಂತ ನಮ್ಗೆ ಹೇಳಿ. ಮುಂದಿನ ಪದ ಗುಂಡಿ ಹೇಳಿ. ಯಾವ ಗುಂಡಿಲಿದ್ರಿ, ಯಾವ ಗುಂಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ? ರಸ್ತೆ ಗುಂಡಿ ಗೊತ್ತಿರೋದೆ, ರಸ್ತೆ ಗುಂಡಿ ಬಗ್ಗೆ ಯೋಚನೆ ಮಾಡ್ತೀವಿ. ಮತ್ತೊಂದು ಗುಂಡಿ ಯಾವುದು, ಬಟನ್ ಶರ್ಟ್ ಗುಂಡಿ. ಹಳ್ಳನ ಗುಂಡಿ ಅಂತ ಕರಿತೀವಿ, ಶರ್ಟಿಗೆ ಹಾಕೋ ಬಟನ್ನು ನಾವು ಗುಂಡಿ ಅಂತ ಕರಿತೀವಿ. ಹಾಗೆ ಗುಂಡಿ ಅಂದರೆ ಈ ಕೆಲವೊಂದು ಕಡೆ ಒಂದು ದೊಡ್ಡ ನೀರು ಹಾಕೋ ಪಾತ್ರೆನೂ ಗುಂಡಿ ಅಂತ ಕರೀತಾರೆ ಇರ್ಬೋದು. ಹೀಗೆ ನಿಮ್ಮ ಕಡೆ ಎಲ್ಲ ಏನೇನಂತ ಯಾವುದಕ್ಕೆ ಬೇರೆ ಬೇರೆ ಅರ್ಥ ಇದೆ ಹೇಳಿ ಅಂತ ಹೇಳಿದ್ವಿ. ದೊರೆ ಅಂತಂದರೂ ರಾಜ ಅಂತ ಹೇಳ್ಬೋದು. ಹಾಗೆ ಸಿಗೋದನ್ನು ದೊರಕ್ತು ಅಂತ ಹೇಳೋದನ್ನು ಸಹ ನಾವು ದೊರೆ ಅಂತ ಹೇಳ್ತೀವಿ. ಹಿಡಿ ಅಂದರೆ ಹಿಡೀರಿ ಅವನ್ನ ಗಟ್ಟಿಯಾಗಿ, ಕಳ್ಳರಿ ಹಿಡೀರಿ, ಕಳ್ಳನ ಹಿಡೀರಿ ಅಂತೀವಿ. ಅಂದರೆ ಬಂಧಿಸೋದನ್ನು ಹಿಡಿ ಅಂತ ಹೇಳ್ತೀವಿ. ಹಾಗೆ ಮುಷ್ಟಿಯಲ್ಲಿ ಇರೋದನ್ನು ಸಹ ಒಂದು ಮುಷ್ಟಿ, ಒಂದು ಹಿಡಿ ಅಂತ ನಾವು ಹೇಳ್ತೀವಿ. ಇದೇ ರೀತಿ ಹಲವಾರು ಪದಗಳಿದೆ. ಯಾವ್ಯಾವ ಪದನ ನೀವು ಈಗ ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ ಅಂತ ನಮಗೆ ಸಂದೇಶನ ಕಳಿಸ್ಬಹುದು. ನೋಡಿ, ಶಿರಾ ಕಳಿಸ್ಬಿಟ್ರು. ಯಾರಿದು, ಅನು ಅವರು ಹೇಳ್ತಾ ಇದ್ದಾರೆ. ಶಿರಾ ಅಂದರೆ ಊರು, ಶಿರಾ ಅಂದರೆ ಕೇಸರಿಬಾತು. ನಿಮ್ಮ ಕಡೆ ಶಿರಾ ಅಂದರೆ ನಮ್ಮ ಕಡೆ ಕೇಸರಿಬಾತ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಮುಂದಿನ ಸಂದೇಶ ಯಾರು ಕಳಿಸ್ತಾ ಇದ್ದಾರೆ, ಚಿಂದಿ ಚಿತ್ರಾನ್ನ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇರೋ ನಿಲಯಕ್ಕೆ ವಂದನೆಗಳು ಅಂತ ಹೇಳ್ತಾರೆ. ಚಿಂದಿ ಚಿತ್ರಾನ್ನ ಅಂದ್ರೆ ಏನ್ರಿ, ಇವಾಗ ಚಿತ್ರಾನ್ನ ಅಂದ್ರೆ ಚೆನ್ನಾಗಿಲ್ಲ ಅಂತನಾ, ಅಥವಾ ಚೆನ್ನಾಗಿದೆ ನಿಮ್ಗೆ ಚಿಂದಿ ಚಿತ್ರಾನ್ನ ಆಯ್ತು ಸೂಪರ್ ಆಗಿತ್ತು ಅಂತನಾ, ಹೆಂಗೋ ನಾನು ಅರ್ಥ ಮಾಡ್ಕೋತೀನಿ ಸೂಪರ್ ಆಗಿತ್ತು ಅಂತ ಹೆಬ್ಬಾಳದ ರಮೇಶ್ ಅವರು ಕಳಿಸ್ತಾ ಇದ್ದಾರೆ. ಗುಡ್ ಆಫ್ಟರ್ನೂನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿವರು, ಜಳಕ ಅಂದ್ರೆ ಸ್ನಾನಕ್ಕೆ ಒಂದು ಅರ್ಥ ಅಂತ ಹೇಳ್ತಾ ಇದ್ದಾರೆ. ಹೌದು, ಜಳಕ ಅಂದ್ರೆ ಸ್ನಾನ ಅಂತ ಕರೀತಾರೆ. ತುಂಬಾ ಕಡೆ ಜಳಕ ಅನ್ನೋ ಪದನ ಬಳಸ್ತಾರೆ. ಹಾಗೆ ಇನ್ನೂ ಏನೇನಿದೆ, ಇದೇ ಥರ ಯಾವ್ಯಾವ ಪದಗಳು ನಿಮಗೆ ನೆನಪಾಗ್ತಿದೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ.

ಮುಂದೆ ಮೂಡಿ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಹಾಡು ಬೆಲ್ ಬಾಟಮ್ ಚಿತ್ರದಿಂದ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ 12 ಅರ್ಥ ಅನ್ನುವಂತಹ ಒಂದು ಶೀರ್ಷಿಕೆಯಡಿ ಮಾತಾಡ್ತಾ ಸಾಗ್ತಾ ಇದ್ದೀವಿ. ಕನ್ನಡದ ಹಲವಾರು ಪದಗಳು ಒಂದೇ ರೀತಿ ಉಚ್ಚಾರಣೆಯಲ್ಲಿದ್ದರೂ ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ. ಅಂತಹ ಪದಗಳು ಯಾವುದು, ನೀವು ಯಾವುದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಿ ಅದನ್ನು ನೋಟ್ ಮಾಡ್ಕೊಂಡಿದ್ದೀರಾ, ಓ ಇದನ್ನು ಹೇಗೂ ಹೇಳ್ಬೋದಲ್ವಾ ಅಂತ ಹೇಳಿ. ಹಾಗೆ ಒಂದು ಕನ್ನಡ ಭಾಷೆ ಹೇಗೆ ಅಂದರೆ 12 ಕಿಲೋಮೀಟ್ರಿಗೂ ಚೇಂಜ್ ಆಗುತ್ತಂತೆ. ಕನ್ನಡ ಭಾಷೆ ಮಾತಾಡುವಂತಹ ಶೈಲಿ ಇರ್ಬೋದು, ಪದಗಳನ್ನು ಬಳಸುವಂತಹ ಶೈಲಿ ಇರ್ಬೋದು, ಚೇಂಜ್ ಆಗ್ತಾ ಹೋಗುತ್ತಂತೆ. ಹಾಗೆ ನೀವು ನೋಡ್ಬೋದು, ಇವತ್ತು ಹಾಸನದ ಕಡೆ ಒಂದು ರೀತಿ ಕನ್ನಡ ಮಾತಾಡುವ ಶೈಲಿ ಇದೆ, ಮಂಗಳೂರು ಕಡೆ ಇನ್ನೊಂದು ರೀತಿ ಶೈಲಿ, ಮೈಸೂರು ಕಡೆ ಇನ್ನೊಂದು ರೀತಿ ಶೈಲಿ. ಮೈಸೂರು ಬೆಂಗಳೂರೆಲ್ಲ ಆಲ್ಮೋಸ್ಟ್ ಒಂದೇ ಥರ ಮಾತಾಡ್ತಾರೆ. ಹಾಗೆ ಈಗ ಧಾರವಾಡ ಕಡೆ ಹೋದರೆ, ಹುಬ್ಬಳ್ಳಿ ಕಡೆ ಹೋದರೆ ರಗಡ್ ಭಾಷೆ, ಅವರು ಸಹ ಕನ್ನಡನೇ ರಗಡಾಗಿ ಮಾತಾಡ್ತಾರೆ. ಬೆಳಗಾವ್ ಕಡೆ ಹೋದರೆ ಅಲ್ಲೂ ಸ್ವಲ್ಪ ಹಿಂಗೆ ಬಂದಿರೇನ್ರಿ ಅಂತ ಅವರು ಅಂತಾರೆ. ಹೀಗೆ ಇನ್ನು ನಾವು ಸಿರ್ಸಿ ಉತ್ತರ ಕರ್ನಾಟಕ ಕಡೆ ಹೋದರೆ ಅಲ್ಲೊಂದು ಸ್ವಲ್ಪ ಅಲ್ಲೂ ಭಾಷೆ ಬದಲಾಗುತ್ತೆ. ಮಾತಾಡೋ ಭಾಷೆ ಒಂದೇ ರೀ, ಕನ್ನಡನೇ ಮಾತಾಡ್ತೀವಿ, ಆದರೆ ಮಾತಾಡುವಾಗ ಅದಕ್ಕೆ ಒಂದು ಏನಂತೀರ, ಒಂದು ಗಮನ ಸೇರಿಸಿ ಒಂದು ಬೇರೆ ಸ್ಲ್ಯಾಂಗಲ್ಲಿ ಮಾತಾಡ್ತೀವಲ್ಲ, ಅದು ಸೂಪರು. ಹಾಗೆ ಪದಗಳು ಸಹ ಅರ್ಥವನ್ನು ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಬೇರೆ ಬೇರೆ ರೀತಿಯ ಅರ್ಥವನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಏನಂತ ಹೇಳಿದ್ರು ಜಿ ಪಿ ರಾಜರತ್ನಂ ಅವರು, ನಾಲ್ಗೆ ಹೊಲಿಸಿ ಬಿಟ್ಬಿಟ್ರು ನಾನೇನು ಮಾಡ್ತೀನಿ, ನರಕ ಕೀಳಿಸಿ ನಾಲ್ಗೆ ಹೊಲಿಸಿದ್ರು ಏನು ಮಾಡ್ತೀನಿ, ಮೂಗ್ನಲ್ಲಿ ಕನ್ನಡ ಪದನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಸುಂದರವಾಗಿರುವಂಥ ನಮ್ಮ ಕನ್ನಡ ಪದಗಳನ್ನು ನೀವು ಯಾವ್ಯಾವ ರೀತಿ ಬಳಸ್ತೀರಾ, ಎಲ್ಲೆಲ್ಲಿ ಬಳಸ್ತೀರಾ ಅಂತ ಹೇಳೋ ಸಮಯ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಟ್ಟಾರೆ ಸೌಕರ್ಯ ಸ್ಥಿತಿಗತಿ ವಿಚಾರಿಸುವಾಗಲೂ ಹೇಳ್ತಾರಂತೆ, ಯಾಕಣ್ಣ ನಿಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ ಹೆಂಗಿದೆ, ಕೆರೆ ಕಟ್ಟೆ ತುಂಬಿದವ ಅಂತ ಹೇಳ್ತಾರಂತಂದರೆ, ಕ್ಷೇಮ ವಿಚಾರಿಸುವಾಗ ಫಸಲು ಚೆನ್ನಾಗಿ ಬಂದಿದೆಯಾ, ಬೆಳೆ ಚೆನ್ನಾಗಿ ಬಂದಿದೆಯಾ ಅಂತಲೂ ಕೇಳ್ತಾರೆ ಅಂತ ಹೇಳ್ತಿದ್ದಾರೆ ಎ ಹರಿಹರನ್ ಅವರು, ವಿಜ್ಞಾನ ನಗರದಿಂದ. ನಾಗೇಂದ್ರ ತಾವರೆಕೆರೆ ಅವರು ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಇಂದಿನ ನವಿಲುಗರಿ ಮಾಹಿತಿ ಹಾಡು ಎರಡು ಇಷ್ಟ ಆಗ್ತಾ ಇದೆ, ವಂಡರ್ಫುಲ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಧನ್ಯವಾದಗಳು. ಮುಂದಿನ ಸಂದೇಶ, ಕೆರೆಗೆ ಸರೋವರ, ಜಲಾಶಯ, ಪುಷ್ಕರಣಿ, ಸರಸ್ಸು, ಕೊಳ, ತಟಾಕ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ. ಹೌದು, ಕೆರೆ ಅಂತಂದರೆ ಸ್ವಲ್ಪ ಇಲ್ಲಿ ಯಾಕೋ ಬೆನ್ನು ಕೆರಿತಾ ಇದೆ ಅಂತ ಹೇಳ್ತೀವಲ್ಲ, ಆ ಕೆರೆನೂ ಕೆರೆ ಅಂತ ಕರೀತಾರೆ. ಹಾಗೆ ಮತ್ತೆ ಕೆರೆ ತುಂಬ ಅರ್ಥಗಳಿದೆ ಬಿಡಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭಕ್ಕೆ ಹೆಂಗೆ ಬಳಸ್ತೀವೋ ಹಾಗೆ. ಮುಂದೆ ಸಾಕು ಅನ್ನೋದಕ್ಕೆ ಎರಡು ಅರ್ಥ ಇದೆ, ಸಾಕು ಅನ್ನೋ ಪದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಶೋಭಾರು, ಶೋಭಾವರೇ, ತುಂಬ ಪದಗಳನ್ನು ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಸಾಕು ಅಂದರೆ ಸಾಕು ಅಂತ, ಸಾಕು ನಾಯಿ, ಸಾಕು ಮಗ ಅಂತ ಕರಿತೀವಿ, ಸಾಕು ಸಾಕಪ್ಪ ಸಾಕು ಜಾಸ್ತಿ ಆಗೋಯ್ತು ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಸಾಕುನ ಬಳಸ್ತೀವಿ. ಹಾಗೆ ನಿಲ್ಲು, ನಿಲ್ಲು ಅನ್ನೋದನ್ನು ಹಾಗೆ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪದ ಹೇಳಿದ್ದಾರೆ, ಯಾರಿದು? ಊಟ ನೀಡುವಾಗ ಸಾಕು ಅಂತ ಹೇಳ್ತೀವಿ. ಹೌದು ಹೌದು, ಕರೆಕ್ಟ್. ಇದೇ ಪದನ ಮತ್ತೊಮ್ಮೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹರಿ ಮನಸ್ತಾಪ, ಬಟ್ಟೆ ಕತ್ತರಿಸೋದು, ಪೇಪರ್ ಹರಿಯೋದು, ಇದನ್ನು ಆಲ್ರೆಡಿ ನಾವು ಹೇಳಿದ್ವಲ್ಲ, ನೀವು ಕೇಳಿಸ್ಕೊಂಡಿಲ್ವಾ? ಮೋಹನ್ ರಾವ್ ಅವರು ಚಾನಲ್ ರೋಡ್ ಭದ್ರಾವತಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸೂಪರ್, ನೀವು ಸಹ ಇದೇ ಪದನ ಹೇಳ್ತಾ ಇದ್ದೀರಾ. ಮುಂದಿನ ಸಂದೇಶ, ಯಾರಿದು ಕಳಿಸ್ತಾ ಇರೋದು? ಪ್ರಭಾಕರ್ ಪಾಸ್ತಿಯವರು ವಿದ್ಯಾನಗರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಣಿ ಅಂದರೆ ಕಟ್ಟಿಗೆ ಕುಳಿತುಕೊಳ್ಳುವ ಫಳಿ, ಮಣೆ ಅಥವಾ ಅದನ್ನು ಕೊರಳಲ್ಲಿ ಧರಿಸುವ ಮಣಿ ಸರ, ಅಥವಾ ಸೇದು ಅಂದರೆ ನೀರು ಸೇದೋದು ಅಥವಾ ಬಿಡಿ ಸೇದೋದು ಅಂತ ಹೇಳ್ತಾರೆ. ಹೌದು, ಸೇದೋದಕ್ಕೂ ಎರಡು ಅರ್ಥ ಇದೆ, ಮಣಿಗೂ ಎರಡು ಅರ್ಥ ಇದೆ. ಮಣಿ ಅಂತ ಹೆಸರು ಇರ್ತಾರೆ, ಶಿವಮಣಿ ಅಂತ ನಿರ್ದೇಶಕರಿದ್ದಾರೆ ಅಲ್ವಾ. ಇದೇ ಥರ ಇನ್ನು ತುಂಬ ಪದಗಳಿದೆ, ಯಾವ್ಯಾವ ಪದ ನೀವು ಹೇಳ್ತೀರಾ, ಇನ್ನು ಏನೇನು ಮಿಕ್ಕಿದೆ ಅಂತ ನೋಡೋಣ. ತಾಳಿ, ತಾಳಿ ಅಂತಂದರೆ ಮದುವೆಲಿ ಕಟ್ಟೋ ತಾಳಿ, ಮಾಂಗಲ್ಯ, ಸ್ವಲ್ಪ ತಾಳಿ ಅಂತ ಹೇಳ್ತೀವಲ್ಲ ತಡೆದುಕೊಳ್ಳಿ ಅಂತ, ಅದು ಸಹ ತಾಳಿ. ಕರ್ಮ, ಕರ್ಮ ಅಂದರೆ ಒಂದು ಕರ್ತವ್ಯ, ಇನ್ನೊಂದು ನಿನ್ನ ಕರ್ಮನಪ್ಪ ಅಂತ ಹೇಳ್ತೀವಲ್ಲ, ನಿನ್ನ ಪೂರ್ವಜನ್ಮದಿಂದ ಬಂದಿರುವಂಥ ನಿನ್ನ ಕರ್ಮ ಇದು ಅಂತ ಹೇಳ್ತೀವಲ್ಲ, ಆ ರೀತಿ ಕರ್ಮನೂ ನಾವು ಬಳಸ್ಬೋದು. ನೆಲವು ಅಂದರೆ ನಿಮ್ಗೆ ಗೊತ್ತಾ, ನೆಲವು ಅಂದರೆ ಮಲೆನಾಡ್ ಕಡೆಗೆ ಈ ಗಡಿಗೆಗಳನ್ನ ಎಲ್ಲ ಇಡೋದಕ್ಕೆ ಮೇಲೆ ಅಂದರೆ ಹಂಚಿನ ಹತ್ರ ಏನು ಇದು ಇರುತ್ತಲ್ಲ, ಪಳಿಗಳಿರ್ತಾವಲ್ಲ, ಅದಕ್ಕೆ ಕಟ್ಟಿ ಬಿಡ್ತಿದ್ರು, ಹಗ್ಗನ ಕಟ್ಟಿ ಅಲ್ಲಿ ಪಾತ್ರೆ ನೆಡೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ತಿದ್ರು. ಮೋಸ್ಟ್ಲಿ ಬೆಕ್ಕು ಆ ಥರದ್ದೆಲ್ಲ ಏನು ಬರಬಾರ್ದು, ಜಿರಲೆಗಿರಲೆ ಹತ್ಕೋಬಾರ್ದು ಅಂತ ಹಾಗೆ ಮೇಲೆ ಇಡ್ತಿದ್ರು. ಅದು ಸ್ಪೆಷಲಿ ಹಾಲು, ಮೊಸರು, ಬೆಣ್ಣೆ ತುಪ್ಪಗಳನ್ನೆಲ್ಲ ಆ ರೀತಿ ಇಡೋದನ್ನು ನಾನು ನೋಡಿದ್ದೀನಿ. ಅದಕ್ಕೆ ನೆಲವು ಅಂತ ಕರೀತಾರಂತೆ. ನೆಲವು ಅಂತ ಅಂದರೆ ನೆಲ ಕೆಳಗಿರೋ ನೆಲನೂ, ಭೂಮಿನೂ ನಾವು ನೆಲ ಅಂತ ಕರಿತೀವಿ. ಸೊ ನೆಲವು ಅನ್ನೋ ಪದಕ್ಕೂ ಈ ರೀತಿ ಬೇರೆ ಬೇರೆ ಅರ್ಥ. ಆಮೇಲೆ ತುಂಬ ಪದಗಳನ್ನ ನಾವು ಬಳಸೇ ಇಲ್ಲ, ನಮ್ಮ ಹಿಂದಿನವರು ಬಳಸ್ತಾ ಇದ್ರು, ಆ ಥರದ ಪದಗಳು ತುಂಬ ಇದೆ. ತಂದೆ, ಅಪ್ಪ ತಂದೆ ಎರಡು ಒಂದೇ, ಮತ್ತೆ ಏನಿದೆ, ತಂದೆ ನೀರು, ತಂದೆ
ರೇಷನ್ ತಂದೆ, ಏನೇನೋ ತಂದೆ, ಈ ಥರ ತಂದೆ, ಈ ಥರ ತುಂಬ ತುಂಬ ಪದಗಳಿದೆ. ನೋಡೋಣ ನಿಮಗೆ ಈ ಸಮಯದಲ್ಲಿ ಏನೇನು ನೆನಪಾಗ್ತಾ ಇದೆ, ನಮಗೆ ಸಂದೇಶ ಕಳಿಸಿ. ಹಾಗೆ ಸುಮಧುರವಾದಂಥ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಇಂದಿನ ನವಿಲುಗುರಿ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ 12 ಅರ್ಥ ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ಮಾತನಾಡಿದ್ವಿ. ಕನ್ನಡದ ಒಂದು ಪದಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಹೇಗೆಲ್ಲ ಬಳಸ್ತೀವಿ ಅಂತ ಹೇಳಿ ನಾವು ತಿಳ್ಕೊಡ್ತಾ ಹೋದ್ವಿ. ಹಾಗೆ ನಿಮಗೆ ಸಂದೇಶವನ್ನು ಕಳಿಸಿದ್ದಾರೆ ಗಂಗು ಪೂಜಾರಿ ಅವರು, ಇಂಡಿ ತಾಲೂಕಿನಿಂದ. ಮಾರು ಅಂದರೆ ಹೂವನ್ನು ಅಳತೆ ಮಾಡುವಂಥ ಮಾರು. ಮಾರು ಹೋದೆ ಅಂದರೆ ಮನಸೂರೆಗೊಂಡೆ ಅಂತ ಹೇಳೋದನ್ನು ಮಾರು ಅಂತ ಹೇಳ್ತಾರೆ. ಹಾಗೆ ಗೌರವ ಮತ್ತು ಪ್ರೀತಿಯ ಸಂಬೋಧನೆ ಗಂಡಸರನ್ನ ಕಂಡಣ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಏ ಹರಿಹರ ನಾವು ವಿಜ್ಞಾನ ನಗರದಿಂದ. ಶೋಭಾ ತುಬಾಕಿಯವರು ಸಹ ಹಲವಾರು ಪದಗಳನ್ನ ಕೊಟ್ಟಿದ್ದಾರೆ. ಅನ್ನ ಅಂದರೆ ಅಣ್ಣಂಗು ಅಂತಾರೆ, ಅನ್ನ ಅಕ್ಕಿಯಿಂದ ಮಾಡೋದು ಅನ್ನನು ಅಂತಾರೆ ಅಂತ ಹೇಳಿ. ಹೌದು, ಇದೇ ರೀತಿ ನಾವು ಪ್ರನೌನ್ಸ್ ಮಾಡುವಾಗ ಅಂದರೆ ಉಚ್ಚಾರಣೆ ಮಾಡುವಾಗ ಒಂದೇ ರೀತಿ ಉಚ್ಚರಿಸಿದ್ರು ಬೇರೆ ಬೇರೆ ಅರ್ಥ ಕೊಡುವಂಥ ಹಲವಾರು ಪದಗಳಿದೆ. ನೆರೆ ಅಂದರೆ ಪ್ರವಾಹ ಹಾಗೂ ಪಕ್ಕದಲ್ಲಿರೋದು ಅಂತಲೂ ಆಗುತ್ತೆ. ಕಂದ ಅಂದರೆ ಮಗು ಅಂತಲೂ ಆಗುತ್ತೆ. ಒಂದು ಪದ್ಯದ ಪ್ರಕಾರವನ್ನು ನಾವು ಕಂದ ಅಂತಲೂ ಕರಿತೀವಿ. ಮುನಿ ಅಂದರೆ ಋಷಿ ಹಾಗೂ ಕೋಪ. ಉತ್ತರ ಅಂದರೆ ದಿಕ್ಕು ಹಾಗೆ ಜವಾಬು. ನಾವು ಕೇಳುವಂಥ ಒಂದು ಪ್ರಶ್ನೆಗೆ ಉತ್ತರ ಅಂತ ಏನು ಹೇಳ್ತೀವಿ ಅದನ್ನು ಸಹ ನಾವು ಕರಿಬೋದು. ಮಡಿ ಅಂದರೆ ಮರಣ. ಭತ್ತ ಬೆಳೆಯೋ ಜಾಗವನ್ನು ಮಡಿ ಅಂತ ಕರೀತಾರೆ. ಸ್ನಾನ ಮಾಡೋದನ್ನು ಶುದ್ಧವಾಗಿರೋದನ್ನ ಮಡಿ ಅಂತ ಕರೀತಾರೆ. ತೆರೆ ಅಂತಂದ್ರೆ ಪರದೆ, ಅಂದ್ರೆ ಕ್ಲೋಸ್ ಮಾಡೋದನ್ನು ಹೇಳ್ತಾರೆ. ತೆರೆ ಅಂತಂದ್ರೆ ನೀರಿನ ಅಲೆಗಳು ತೆರೆ ಅಂತ ಹೇಳ್ತೀವಿ. ಸುಕ್ಕುಗಳನ್ನ ತೆರೆ ಅಂತ ಕರಿತೀವಿ. ಕಳೆ ಅಂತಂದ್ರೆ ಕಾಂತಿ, ಬೇಡವಾಗಿರುವಂತಹ ಗಿಡಗಳನ್ನ ಕಳೆ ಅಂತ ಕರಿತೀವಿ. ಹೀಗೆ ಹಲವಾರು ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತಾಗಿ ನಾವು ಮಾತನಾಡಿದ್ದು, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ನವಿಲುಗುರಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ. ನಾನು RJ ಸಿಂಧು. ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಸ್ನೇಹಿತರೆ, ಸಮಯ ಆಗಿದೆ 1:16. ಈ ಸಮಯದ ಕಾರ್ಯಕ್ರಮ ಕರೆ ಇಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ, ನಮಗೆ ನೀವು ಕರೆ ಮಾಡಬಹುದು. ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ಹೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228106. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಬೇಕು. ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 0802228106. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಕೈರುಚಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಹಾಗಾದರೆ ನೋಡೋಣ, ಇವತ್ತು ಯಾರು ರೆಸಿಪಿನ ಹೇಳ್ತೀರಾ ಅಂತ ಹೇಳಿ, ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಒಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಮೂಡಿಗೆ ಬರ್ತಾ ಇದೆ. ವಿಕಾಸ್ ವಸಿಷ್ಠ ಅವರ ಧ್ವನಿಯಲ್ಲಿ ಕೇಳಿ, ಎಂಜಾಯ್ ಮಾಡಿ.

0: ಸ್ನೇಹಿತರೆ ಕರೆಯಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ತಮ್ಮ ಕೈ ರುಚಿಯನ್ನ ಹಂಚಿಕೊಳ್ಳೋದಕ್ಕೆ ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ ಕೃಪಾ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಬೆಂಗಳೂರಿಂದ.
0: ಬೆಂಗಳೂರಿಂದ, ಹೌದಾ? ಹಾಗಿದ್ರೆ ಹೇಳಿ, ಇವತ್ತು ಯಾವ ರೆಸಿಪಿನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀರಿ?
1: ನುಚ್ಚಿನುಂಡೆ ಮೇಡಮ್.
0: ಹೇಳಿ, ನುಚ್ಚಿನುಂಡೆ. ಹಾ ಹೇಳಿ ಮೇಡಮ್, ರೆಸಿಪಿ ಹೇಳಿ, ಏನೇನ್ ಬೇಕಾಗುತ್ತೆ, ಹೇಗ್ ಮಾಡೋದು?
1: ಇದಕ್ಕೆ ತೊಗರಿ ಬೇಳೆ ಜಾಸ್ತಿ ಬೇಕು, ಕಡಲೆ ಬೇಳೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಹೆಸರು ಕಾಳು, ಕಡಲೆ ಕಾಳು ಎಲ್ಲ ನೆನ್ಸಿಡ್ಬೇಕು. ಒಂದ್ ಮೂರ್ನಾಲ್ಕು ಅವರ್ ನೆನ್ಸಿಟ್ರೆ ಅದ್ ಚೆನ್ನಾಗಿ ನೆಂದಿರುತ್ತೆ. ಅದನ್ನ ಸ್ವಲ್ಪ ತರ್ತರಿಯಾಗಿ ದೊಡ್ಡದಾಗಿನೆ ಮಿಕ್ಸಿಗ್ ಹಾಕಿಟ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಥವಾ ಇದು ಹಾಕ್ಬೋದು, ಸಬ್ಬಕ್ಕಿ ಸೊಪ್ಪು, ಶುಂಠಿ, ಈರುಳ್ಳಿ, ಇಂಗು, ಹಸಿಮೆಣಸಿನಕಾಯಿ ಇಷ್ಟು ಹಚ್ಚಿ ರೆಡಿ ಮಾಡಿಟ್ಕೊಂಡಿರ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದಕ್ಕೆ ರುಬ್ಬಿದ್ದಾದ್ಮೇಲೆ ಈ ಹಚ್ಚಿರೋ ಇದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಇರ್ತಲ್ಲ, ಇಡ್ಲಿ ಸ್ಟ್ಯಾಂಡ್ ಇಲ್ಲ ತಟ್ಟೆ ಇದು, ಅದ್ರಲ್ಲಿ ಉಂಡೆ ಮಾಡಿರ್ಬೇಕು. ಉಂಡೆ ಮಾಡಿಟ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕು, ಒಲೆ ಮೇಲಿಟ್ಟು.
0: ಬಿಟ್ಕೊಳ್ಳಲ್ವಾ ಉಂಡೆ?
1: ಇಲ್ಲ ಇಲ್ಲ, ಬಿಟ್ಕೊಳ್ಳ. ಉಂಡೆ ಅಂದ್ರೆ ನೀರ್ ಹಾಕ್ಬಾರ್ದು ನಾವು, ಅದಕ್ಕೆ ನೆನ್ಸಿರ್ತೀವಲ್ಲ ಅದನ್ನ ಮಿಕ್ಸಿಗೆ ಹಾಕ್ಬೇಕಾದ್ರೆ ನೀರೆಲ್ಲ ಬಸ್ಬಿಡ್ಬೇಕು ಚೆನ್ನಾಗಿ.
0: ತೊಗರಿ ಬೇಳೆ ಅಲ್ವಾ ಇದು? ಕಡಲೆ ಬೇಳೆನ?
1: ತೊಗರಿ ಬೇಳೆನೆ.
0: ತೊಗರಿ ಬೇಳೆನೆ, ಓಕೆ. ನೆನ್ಸಿ ಅಷ್ಟೇ.
1: ಇದಕ್ಕೆ ಹೆಸರು ಕಾಳು ಹಾಕ್ಬೋದು, ಕಡಲೆ ಕಾಳು ಹಾಕ್ಬೋದು ಸ್ವಲ್ಪ ಬೇಕು ಅಂದ್ರೆ, ಇಲ್ಲ ಅಂದ್ರೆ ಬರೀ ತೊಗರಿ ಬೇಳೆನೆ ಹಾಕ್ಬಿಟ್ಟು ಮಾಡ್ಬೋದು. ಇದಕ್ಕೆ ಇದೆಲ್ಲ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ
0: ಮಿಕ್ಸ್ ಮಾಡಿ
1: ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು. ಅವಾಗ ನೀರಿನಂಶ ಏನು ಇರಲ್ಲ, ಅದು ಉಂಡೆ ಕಟ್ಟಿದ್ರೆ ಉಂಡೆ ಹತ್ರ ಬರುತ್ತೆ. ದುಡ್ಡಕ್ಕೆ ಉಂಡೆ ಕಟ್ಬಿಟ್ಟು ಅದನ್ನ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಅದ್ರಲ್ಲಿ ಉಂಡೆ ಮಾಡಿಟ್ಬಿಟ್ಟು ಅದೇಲಿ ಬೇಯಿಸ್ಬೇಕು. ಬೇಯಿಸ್ಬೇಕು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ.
0: ಚಟ್ನಿ ಎಲ್ಲ ಮಾಡ್ಕೋಬೇಕಾ? ಹೆಂಗೆ
1: ಚಟ್ನಿ ಬೇಕು ಅಂದ್ರೆ ಮಾಡ್ಕೋಬಹುದು ಚಟ್ನಿಗೆ. ಇದು
0: ತಿಂಡಿಗೆ ಮಾಡ್ಕೋತೀರಾ ಅಥವಾ ಸಂಜೆ ಸಮಯದಲ್ಲಿ ಟೀ ಜೊತೆ ಮಾಡ್ಕೋತೀರಾ?
1: ತಿಂಡಿಗೂ ಮಾಡ್ಕೋತೀವಿ, ಇಲ್ಲಾಂದ್ರೆ ರಾತ್ರಿ ಹೊತ್ತು ಬೇಕು ಅಂದ್ರೆ ಅವಾಗೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬಹುದು.
0: ಚೆನ್ನಾಗಿದೆ.
1: ಚಟ್ನಿ ಬೇಕು ಅಂದ್ರೆ ಚಟ್ನಿಗೆ ಇದು ಹಾಕೋಬಹುದು, ಕಡಲೆ ಪಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು ಸ್ವಲ್ಪ, ಒಂದ್ ಸ್ವಲ್ಪ ಚಿಕ್ಕದೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲಾನು ಒಂದ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಾಂಡ್ಲೆಲ್ ಹಾಕ್ಬಿಟ್ಟು. ಅದನ್ನ ಮಿಕ್ಸಿ ಹಾಕಿ ಚಟ್ನಿ ಮಾಮೂಲಿ ಗೊತ್ತಲ್ವಾ ಎಲ್ಲಾರ್ಗುನು, ಅದು ಅದ್ ಹಾಕೊಂಡು ಚಟ್ನಿ ಹಬ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ, ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ.
0: ಓಕೆ ಓಕೆ, ಮಂಡಿಕಲ್ ಕೃಪಾ ಅವರೇ, ಇವತ್ತು ಕರೆ ಮಾಡಿ ನುಚ್ಚಿನುಂಡೆ ಹಾಗೂ ಚಟ್ನಿ ರೆಸಿಪಿನ ನಮಗೆಲ್ಲ ಹೇಳ್ಕೊಟ್ರಿ. ನಮ್ಮ ಕೇಳುಗರು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಹೇಗೆ ಮಾಡೋದು ಅಂತ, ಮಾಡಿ ತಿಂತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ರೆಸಿಪಿ, ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಸಂತೋಷ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು.
1: ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿ ನಿಲಯದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಿಮಗೂ ತುಂಬ ಹೃದಯದ ಅಭಿನಂದನೆಗಳು.
0: ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಕರೆ ಮಾಡಿದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
1: ನಮಸ್ಕಾರ. ಆಯ್ತು
0: ಸ್ನೇಹಿತರೆ, ಕೇಳಿದ್ರಿ, ಇದಾಗಿತ್ತು ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮ. ಮಂಡಿಕಲ್ ಕೃಪಾ ಅವರು ನುಚ್ಚಿನುಂಡೆ ಹಾಗೂ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ನಿಮಗೂ ಸಹ ಅವರು ಹೇಳ್ಕೊಟ್ಟಂತಹ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಕರೆಯಲಿ ಕೈ ರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ, ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಡೆಯುತ್ತಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಇದೇ ವೇಳೆ ತಮಿಳುನಾಡಿನ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಟಿವಿಕೆ ಮುನ್ನಡೆಯಲ್ಲಿದೆ. ಪುದುಚೇರಿಯ ತಟ್ಟಂ ಚಾವಡಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದೆ. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಆನಂದ್ 8,482 ಮತಗಳ ಅಂತರದಿಂದ ಭರ್ಜರಿ ಜಯ ಗಳಿಸಿದ್ದಾರೆ. ಅಶೋಕ್ ಆನಂದ್ 13,358 ಮತಗಳನ್ನು ಪಡೆದರೆ ಅವರ ನಿಕಟ ಪ್ರತಿಸ್ಪರ್ಧಿ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಭ್ಯರ್ಥಿ ಇ ವಿನಾಯಕಂ 4,876 ಮತಗಳನ್ನು ಪಡೆದರು. ಪುದುಚೇರಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಅವರ ರಾಜೀನಾಮೆಯಿಂದ ಈ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದಿನಿಂದ 3 ದಿನಗಳ ಅಧಿಕೃತ ಭೇಟಿಗಾಗಿ ಸಿಂಗಾಪುರಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಿಂಗಾಪುರ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ, ಪ್ರಧಾನಿ ಲಾರೆನ್ಸ್ ವಾಂಗ್, ಉಪಪ್ರಧಾನಿ ಗ್ಯಾನ್ ಕಿಮ್ ಯೋಂಗ್ ಹಾಗೂ ವಿದೇಶಾಂಗ ಸಚಿವ ವಿವಿಎನ್ ಬಾಲಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಹಣಕಾಸು ಸಂಪರ್ಕ, ಬಂಡವಾಳ, ಮಾರುಕಟ್ಟೆ, ತೆರಿಗೆ, ಅರೆವಾಹಕಗಳು, ಸುಧಾರಿತ ಉತ್ಪಾದನೆ, ಕೌಶಲ್ಯಾಭಿವೃದ್ಧಿ ಮತ್ತು ವಿಮಾನಯಾನ ಕ್ಷೇತ್ರಗಳ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ಸಿಂಗಾಪುರದ ಪ್ರಮುಖ ಹೂಡಿಕೆದಾರರು, ಹಣಕಾಸು ಸಂಸ್ಥೆಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ನಡೆಸಲಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆ, ಹೂಡಿಕೆ ಅವಕಾಶಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ. ವಿಶ್ವ ಅಂಚೆ ದಿನ. ಇಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಂಚೆ ದಿನ ಆಚರಿಸಲಾಗುತ್ತಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ವಿಶ್ವ ಅಂಚೆ ದಿನದ ಅಂಗವಾಗಿ ದೇಶದ ಎಲ್ಲ ಅಂಚೆ ಸೇವಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರದ ಸೇವೆಗೆ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಸೇವಕರಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂಚೆ ಸೇವೆಯೇ ಜನಸೇವೆ ಎಂಬುದನ್ನು ಪುನರುಚ್ಚರಿಸಿರುವ ಅವರು, ಡಿಜಿಟಲ್ ಸಂವಹನದ ಯುಗದಲ್ಲಿ ಭಾರತೀಯ ಅಂಚೆ ಇಲಾಖೆ ಕೂಡ ಡಿಜಿಟಲ್ ಪರಿವರ್ತನೆಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಜನರ ಆಶೋತ್ತರಗಳನ್ನು ಈಡೇರಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಅಂಚೆ ಇಲಾಖೆ ನಿಸ್ವಾರ್ಥವಾಗಿ ರಾಷ್ಟ್ರದ ಸೇವೆಯನ್ನು ಮುಂದುವರಿಸಿದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿದ್ದ 174 ಜನರ ಜೀವ ಉಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರನ್ನು ಗೌರವಿಸಲು ಕೇರಳ ಅಂಚೆ ವೃತ್ತ ಇಂದು ತಿರುವನಂತಪುರದಲ್ಲಿ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಮಾಡಿದೆ. ಕಳೆದ ತಿಂಗಳ 30ರಂದು ವಿಮಾನದಲ್ಲಿ ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದರೂ ಕ್ಯಾಪ್ಟನ್ ಮಚ್ಚಾರ್ ಕಾಕ್ಪಿಟ್ ಬಾಗಿಲು ತೆರೆದು ಪ್ರಯಾಣಿಕರು ಮತ್ತು ಸಿಬ್ಬಂದಿಯೊಂದಿಗೆ ಒಳಬರಲು ಅವಕಾಶ ಮಾಡಿಕೊಟ್ಟರು. ಬಳಿಕ ದಾಳಿಕೋರರನ್ನು ನಿಯಂತ್ರಿಸಿ ವಿಮಾನವನ್ನು ಸೌದಿ ಅರೇಬಿಯಾದ ತಬೂಕ್ಗೆ ಸುರಕ್ಷಿತವಾಗಿ ತಿರುಗಿಸುವ ಮೂಲಕ ಎಲ್ಲರ ಜೀವ ಉಳಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸುವ ಉದ್ದೇಶದಿಂದ ಸಫಾಯಿ ಮಿತ್ರರು ವಿಷಯದ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಒಂದೇ ಪದದಲ್ಲಿ 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆಯಿಲ್ಲದೆ, ಕಾರಣವಿಲ್ಲದೆ ಮತ್ತು ನಂತರ ಯಾವುದೇ ಮಾರ್ಗವಿಲ್ಲದೆ ಮುಸ್ಲಿಂ ಮಹಿಳೆಯಿಂದ ವಿಚ್ಛೇದನ ಪಡೆಯಬಹುದು ಎಂದಾಗಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖನ್ನು ರದ್ದುಗೊಳಿಸಿತು. ಅಲ್ಲದೆ 3 ವರ್ಷದ ಒಳಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವ ಅಪರಾಧ ಎಂದು ಘೋಷಿಸಲಾಯಿತು. ಇದು ಮಹಿಳೆಯರಿಗೆ ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಸಂವಿಧಾನದ ಖಾತರಿಯು ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಅವಳ ನಂಬಿಕೆ ಏನೇ ಇರಲಿ ಸಮಾನವಾಗಿ ಸೇರಿದ್ದಾಗಿದೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನು ಈ ಸುಧಾರಣೆಯು ಹೊಂದಿತ್ತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ವರದಿಯಾದ ಪ್ರಕರಣಗಳಲ್ಲಿ 82% ಕುಸಿತವನ್ನು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇನ್ಫೋಸಿಸ್, ಟಿವಿಎಸ್, ವಿಪ್ರೋ ಮತ್ತು HCLನಂತಹ ಭಾರತೀಯ ಸಂಸ್ಥೆಗಳು ಸೇರಿದಂತೆ 8 ಪ್ರಮುಖ ತಂತ್ರಜ್ಞಾನ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಸಂಬಂಧಿಸಿದ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯೊಂದನ್ನು ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಸರ್ಕಾರ ಘೋಷಿಸಿದೆ. ಈ ಕ್ರಮವು ಕಾಗ್ನಿಜೆಂಟ್, ಕಾಕ್ಜೆಮಿನಿ, ಮೈಕ್ರೋಸಾಫ್ಟ್ ಮತ್ತು ಅಡೋಬ್ ಕಂಪನಿಗಳಿಗೂ ಅನ್ವಯಿಸುತ್ತದೆ. ಈ ಕಂಪನಿಗಳ ವಿರುದ್ದ ನಡೆಯುತ್ತಿರುವ ಫೆಡರಲ್ ತನಿಖೆಗಳ ಹಿನ್ನೆಲೆಯಲ್ಲಿ ಈ ಸ್ಥಗಿತಗೊಳಿಸುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಅಮೆರಿಕದ ಕಾರ್ಮಿಕ ಕಾರ್ಯದರ್ಶಿ ಕೀತ್ ಸೋಂಡರ್ಲಿಂಗ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ನಜರತ್ ವಿಮಾನ ನಿಲ್ದಾಣ ಹಾಗೂ ಖಮೀಸ್ ಮುಶೈತ್ನ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದ ಹೊಣೆಯನ್ನು ಹೌತಿ ಬಂಡುಕೋರರು ಹೊತ್ತುಕೊಂಡಿದ್ದಾರೆ. ಸೌದಿಯ ತೈಲ ಘಟಕಗಳು ಮತ್ತು ವಿಮಾನ ನಿಲ್ದಾಣಗಳ ಸಿಬ್ಬಂದಿ ದೂರವಿರುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರಿಯಾದ್ ಗುರಿಯಾಗಿಸಿಕೊಂಡಿದ್ದ ಒಟ್ಟು 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ತಡೆದು ನಾಶಪಡಿಸಿದೆ ಎಂದು ಸೌದಿ ನೇತೃತ್ವದ ಮೈತ್ರಿಕೂಟ ತಿಳಿಸಿದೆ. ದಾಳಿಗಳಿಂದ ವಿಮಾನಯಾನ ಸೇವೆಗಳಿಗೆ ಅಡಚಣೆ ಉಂಟಾಗಿದ್ದು ಏರ್ ಇಂಡಿಯಾ, ಇಂಡಿಗೋ ಮತ್ತು ಆಕಾಶ್ ಏರ್ ಸೇರಿದಂತೆ ಹಲವು ವಿಮಾನಯಾನ ಸಂಸ್ಥೆಗಳು ರಿಯಾದ್ಗೆ ತಮ್ಮ ವಿಮಾನಗಳ ಮಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿವೆ. ಸೌದಿ ವಿಮಾನ ನಿಲ್ದಾಣಗಳ ಮೇಲಿನ ದಾಳಿಗಳನ್ನು ಭಾರತ, ಯುಎಇ, ಜೋರ್ಡಾನ್, ಈಜಿಪ್ಟ್, ಕುವೈತ್ ಮತ್ತು ಬಹರೇನ್ ಖಂಡಿಸಿವೆ. ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದಲ್ಲಿರುವ ಭಾರತೀಯರು ಎಚ್ಚರಿಕೆಯಿಂದ ಇರುವಂತೆ ಹಾಗೂ ಸಾಧ್ಯವಾದಷ್ಟು ಮನೆಯೊಳಗೆ ಇರುವಂತೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ. ದಾಳಿ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಹಂಚಿಕೊಳ್ಳದಂತೆ ಅಥವಾ ಮರು ಪ್ರಕಟಿಸದಂತೆ ಭಾರತೀಯರಿಗೆ ಸೂಚಿಸಲಾಗಿದೆ. ರಿಯಾದ್ನ ರಾಯಭಾರ ಕಚೇರಿ ಮತ್ತು ಜಡ್ಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಕಾನ್ಸುಲೇಟ್ ಸೇರಿದಂತೆ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸಿ ಭಾರತೀಯ ಸಹಾಯ ಕೇಂದ್ರದ 24 ಗಂಟೆಗಳ ಉಚಿತ ಸಹಾಯವಾಣಿ 800-247-1234 ಮೂಲಕ ಸಂಪರ್ಕಿಸಬಹುದು ಎಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ಇಂದು ರಾಂಚಿಯಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಆರಂಭಿಕ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರ ಶತಕದ ನೆರವಿನಿಂದ ಗೆಲುವು ಸಾಧಿಸಿರುವ ಭಾರತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಮೋಟಾರು ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿದ ವಿಮೆ ವಂಚನೆಗಳನ್ನು ತಡೆಗಟ್ಟಲು ಹಾಗೂ ಪರಿಹಾರ ವಿತರಣೆಯನ್ನು ತ್ವರಿತಗೊಳಿಸಲು 4 ಡಿಜಿಟಲ್ ವೇದಿಕೆಗಳನ್ನು 4 ವಾರದೊಳಗೆ ಸಂಯೋಜಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಚುನಾವಣೆ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ ಮುನ್ನಡೆ. ಪುದುಚೇರಿಯಲ್ಲಿ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ಸಿಂಗಾಪುರಕ್ಕೆ ಇಂದಿನಿಂದ 3 ದಿನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಭೇಟಿ. ವಿಶ್ವ ಅಂಚೆ ದಿನ, ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಗೌರವಾರ್ಥ ಕೇರಳ

ಅಂಚೆ ವೃತ್ತದಿಂದ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ. 8 ಪ್ರಮುಖ ಕಂಪನಿಗಳಿಗೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಸ್ಥಗಿತ, ಅಮೆರಿಕ ಸರ್ಕಾರ ಘೋಷಣೆ. ಹಾಗೂ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಸಮಯ ಆಗಿದೆ 1:21:02. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ. ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ. ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ. ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ.

ಮತ್ತೆ ಮುಂದೆ ಹೇಳ್ತಾ, ಈ ಜಗತ್ತು ನಡೀತಾ ಇರೋದು ಇದೆಯಲ್ಲ, ಅದರ ಬಗ್ಗೆ ತುಂಬಾ ವಿಶೇಷವಾದ ಗಮನವನ್ನು ಕೊಟ್ಟಿದ್ದಾರೆ. ಹಿಂದೆಲ್ಲ ನಮ್ಮಲ್ಲಿ ಹೇಳ್ತಿದ್ರು, ಇದನ್ನು ಗಮನಿಸ್ಬೇಕು ತಾವು, ಗುಂಡಪ್ಪನವರ ಬಾಳಿಗೊಂದು ನಂಬಿಕೆ ಅನ್ನುವ ಪುಸ್ತಕ ಇದೆ. ಬಾಳಿಗೊಂದು ನಂಬಿಕೆ ಬಹಳ ಒಳ್ಳೆಯ ಪುಸ್ತಕ. ಹಿಂದೆ ವಯಸ್ಕರ ಶಿಕ್ಷಣ ಸಮಿತಿಯಲ್ಲಿ ಗ್ರಾಮಸ್ಥರಿಗೆ ಅದನ್ನು ಪಠ್ಯವಸ್ತುವಾಗಿರ್ತಕ್ಕಂಥ ಕೆಂಗಲ ಹನುಮಂತಯ್ಯನವರ ಕಾಲದಲ್ಲಿ ಅದನ್ನು ಇಟ್ಟದ್ದುಂಟು. ಇವತ್ತಿಗೂ ಕೂಡ ಅದು ಪಠಣ ಯೋಗ್ಯವಾಗಿರ್ತಕ್ಕಂಥ ಕೃತಿ ಬಾಳಿಗೊಂದು ನಂಬಿಕೆ. ಜಗತ್ತಿನ ಇರಬೇಕಾದ್ರೆ ನೀವು ಧ್ಯಾನ ಮಾಡ್ತಾ ಇರೋ, ಹೋಮ ಮಾಡ್ತಾ ಇರೋ, ಪೂಜೆ ಮಾಡ್ತಾ ಇರೋ ಅಂತ ಇಷ್ಟೇ ಇರುವಂತ ಮಾತ್ರ ನಮ್ಮ ಹಿರಿಯರು ಅನೇಕ ಜನ ಹೇಳ್ಕೊಂಡು ಬಂದಿರ್ತಾರೆ. ಆದರೆ ಅದಲ್ಲ, ನಾವು ಆತ್ಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಹೇಗೆ ಬೆಳೀಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಈ ಬದುಕು ಸಮಾಧಿ ಇರತಕ್ಕಂಥ ಕೆಲಸ ಅಗತ್ಯವಾಗಿ ಆಗಬೇಕಾದದ್ದನ್ನು ಜ್ಞಾಪಿಸಿದ್ದಾರೆ. ಉತ್ತಮವಾದ ಸ್ಥಿತಿಗೆ ದೈಹಿಕ ಸಮಾಧಾನ ಕೂಡ ಅಗತ್ಯ. ದೇಹ ಸದೃಢವಾಗಿರಬೇಕು, ಆರೋಗ್ಯವಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಅಂತರಂಗದಲ್ಲಿ ನೆಮ್ಮದಿ ಇರುತ್ತೆ, ಆತ್ಮಕ್ಕೆ ಶಾಂತಿ ಇರುತ್ತೆ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದ್ರೆ ಭೌತ ವಿಜ್ಞಾನದ

ತಂತ್ರಜ್ಞಾನದ ಪ್ರಯೋಗಗಳಿಂದ ನಾವು ಸಂತೋಷ ಪಡಬೇಕು. ಸಕಲ ರಾಷ್ಟ್ರಗಳನ್ನು ಶಾಂತಿಯುತ ಒಪ್ಪಂದವಾದಂತೆ ಯುದ್ಧ ಭೀತಿ ತೊರೆದು ಶಾಂತಿ ನೆಲೆಗೊಳ್ಳಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಇಸ್ ದ ಡೆಫಿನೇಷನ್ ಆಫ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಲೌಕಿಕ ಸುಖ ಅಗತ್ಯವಾದದ್ದೇ. ಮನಸ್ಸಿಗೆ ಬೇಸರವಾಗಿದ್ದಾಗ ಸಂಗೀತ, ನೃತ್ಯ, ಗೆಳೆಯರ ಸವಾಸ, ಹವಾನಿಯಂತ್ರ ಕೊಠಡಿ, ವಾಹನದಲ್ಲಿ ಸುಖ ಪ್ರಯಾಣ, ತಿಂಡಿ ತಿನಿಸು, ಭವ್ಯವಾದ ಕಟ್ಟಡಗಳು, ಅಲಂಕಾರ, ಸೌಕರ್ಯ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತೇವೆ. ಅದನ್ನೇ ಕುರಿತು ವಿಶೇಷವಾಗಿ ಈ ಜೀವನವನ್ನು ಹೇಗೆ ಸಂತೋಷ ಪಡಬೇಕು, ಅನುಭವಿಸಬೇಕು ಅಂತ ಹೇಳ್ತಾರೆ. ಸಂತೋಷ ಪಡುವುದಕ್ಕೆ ನಾಚಿಕೆ ಏಕೆ ಅಂತ ಹೇಳ್ತಾರೆ. ದಯಮಾಡಿ ಉಂಡಪ್ಪನವರ ಉಮರನ ವಸಗೆ, ಉಮರ್ ಖಯಾಮನ ಕನ್ನಡ ಅನುವಾದ, ಅದಕ್ಕೆ ಅವರು ಬರೆದಿರ್ತಕ್ಕಂಥ ಸುದೀರ್ಘವಾಗಿರ್ತಕ್ಕಂಥ ಮುನ್ನುಡಿ, ಸುಮಾರು 80 ಪುಟಗಳ ಮುನ್ನುಡಿಯನ್ನು ಬರೆದಿದ್ದಾರೆ. ಅಭ್ಯಾಸ ಮಾಡಿ ಗೊತ್ತಾಗುತ್ತೆ ಹೇಗೆ ಸಂತೋಷವಾಗಿರಬೇಕು ಅಂತ ಹೇಳಿ. ವಿವೇಕ ಪೌರುಷಗಳಿಂದ ಜಗತ್ತಿಗೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆದ್ರಿಂದ ಜಗತ್ತಿನ ಈ ಪ್ರವರ್ಧನೆಯಲ್ಲಿ ನಾವು ಪಾಲ್ಗೊಳ್ಬೇಕು, ಇದರಲ್ಲಿರಬೇಕು ಅನ್ನೋದನ್ನ ತಿಳಿಸಿ ಹೇಳಿದ್ದಾರೆ.

ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ, ಹಿತಪರಿಜ್ಞಾನ ಯತ್ನಾನುಭವ ಫಲಿತ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ. ಸತತ ಯತ್ನದಿನ ಆತ್ಮಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ.

0: ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಅಂತ ತಿಳಿಸಿದ್ದಾರೆ. ಅಂದ್ರೆ ಯತನ ಅಂದ್ರೆ ಪುರುಷ ಪ್ರಯತ್ನ, ಅದ್ ನಿಲ್ಲಿಸಬಾರ್ದು. ನಾವು ಯಾವುದೋ ಒಂದು ಗುರಿಯ ಸಾಧನೆಗಾಗಿ ಪ್ರಯತ್ನ ಮಾಡಬೇಕಾದ ಕರ್ತವ್ಯ, ನಾವು ಮಾಡಲೇಬೇಕಾದ ಕೆಲಸಗಳಿದೆ. ಇದರಿಂದ ಏನಾಗುತ್ತೆ, ಲೋಕ ಅನುಭವ ದೊರೆಯುತ್ತೆ, ಜ್ಞಾನ ಪ್ರಾಪ್ತಿಯಾಗತ್ತೆ. ಇದು ನಮಗೆ ಲೌಕಿಕ ಹಾಗೂ ಆಧ್ಯಾತ್ಮಿಕ ವಿದ್ಯಾಭ್ಯಾಸ. ಪ್ರಯತ್ನಗಳು ಮತ್ತು ಅನುಭವದಿಂದ ಉಂಟಾದ ಪರಿಜ್ಞಾನ ಹಿತವಾಗಿರುತ್ತೆ, ಅಂದರೆ ಒಳ್ಳೆಯದಾಗಿರುತ್ತೆ, ಉಳ್ಳದ್ದಾಗಿರುತ್ತೆ, ಸಂಸ್ಕಾರವನ್ನು ನೀಡುತ್ತೆ. ನಿರಂತರವಾದ ಪ್ರಯತ್ನಗಳಿಂದ ಆತ್ಮಶಕ್ತಿ ಮತ್ತಷ್ಟು ಅಧಿಕವಾಗತ್ತೆ, ತನ್ಮೂಲಕ ನಿಶ್ಚಿತವಾದ ಗುರಿಯನ್ನು ಮುಟ್ಟಲು ಕೂಡ ಸಾಧ್ಯ ಆಗತ್ತೆ. ಸುಮ್ಮನಿರದೆ ಸತತವಾಗಿ ಕಾರ್ಯಪ್ರವರ್ತನ ಆಗಿರುವುದು ಜೀವನವನ್ನು ತಿದ್ದಿಕೊಳ್ಳಲು ಅಗತ್ಯವಾದ ಶಿಕ್ಷೆ ಎಂದು ಪರಿಗಣಿಸಬೇಕು. ಅಂದರೆ ಪ್ರಯತ್ನ ತುಂಬಾ ಅಗತ್ಯವಾಗಿರಬೇಕು. ಸತತ ಕಾರ್ಯಾಚರಣೆಯಿಂದ ಅಂತರಂಗ ಚೇತನಶೀಲವಾಗತ್ತೆ. ನಾನು ಹುಲುಕಡ್ಡಿ, ನಾನೇನ್ ಮಾಡಬಲ್ಲೆ, ನನ್ನಿಂದೇನಾದೀತು, ನನ್ನಿಂದ ಇದು ಸಾಧ್ಯವಾದೀತೆ ಎಂಬ ಯೋಚನೆಗಳಿಂದ ನಾವು ನಿರ್ವೀರರಾಗ್ತೇವೆ, ಕುಂದಿ ಹೋಗ್ತೇವೆ. ಫಲಾಫಲ ಬಳಗಿ ಚಿಂತಿಸದೆ ನಿರಂತರ ಪ್ರಯತ್ನದಲ್ಲಿರ್ತಕ್ಕಂಥದ್ದೇನಿದೆಯಲ್ಲ, ಅದೇ ಬದುಕಿನ ಲಕ್ಷಣ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಸಮಯ ಆಗಿದೆ 1:31. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಏನು ಅಂತ ನೋಡೋದಾದರೆ, ನಾಳೆ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ ಮುಗಿತಾ ಇದೆ. ನಾಳೆ ಅಮಾವಾಸ್ಯೆ ದಿನ ಪಿತೃಪಕ್ಷ ಮುಗಿಯುತ್ತೆ. ಇಷ್ಟು ದಿನ ಪಿತೃಪಕ್ಷವನ್ನು ಎಲ್ಲ ಕಡೆ ಆಚರಣೆ ಮಾಡಿದ್ರು, ನಾಳೆ ಆ ಮಹಾಲಯ ಅಮಾವಾಸ್ಯೆ ಆದರೆ ದಸರಾ ಹಬ್ಬ ಶುರು ಅಂತಲೇ ಅರ್ಥ. ದಸರಾ ಹಬ್ಬ ಈ ಅಮಾವಾಸ್ಯೆಯಿಂದ ಶುರು ಆಗುತ್ತೆ. ನವರಾತ್ರಿ 9 ದಿನಗಳ ಕಾಲ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂತಹ ಈ ಶುಭ ಸಂದರ್ಭವನ್ನು ನಾವು ಈಗ ವೆಲ್ಕಮ್ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ತಯಾರಿಯನ್ನು ಮಾಡ್ಕೋತಾ ಇದ್ದೀರಿ? ಅಮಾವಾಸ್ಯೆ ದಿನದ ಆಚರಣೆಗಳೇನು, ಹಾಗೆ ಮುಂದೆ ನವರಾತ್ರಿಯ 9 ದಿನದ ಆರಾಧನೆಗೋಸ್ಕರ ಯಾವ್ಯಾವ ರೀತಿಯ ತಯಾರಿಗಳನ್ನು ಮಾಡ್ಕೋತಾ ಇದ್ದೀರಿ ಅಂತ ಹೇಳಿ ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013, ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು. ಹಾಗೆಯೇ ನವರಾತ್ರಿಯ ಸಂಭ್ರಮಕ್ಕೆ ಕ್ಷಣಗಣನೆಯಂತೂ ಆರಂಭ ಆಗಿದೆ. ನಾಡಿನಾದ್ಯಂತ ದಸರಾ ಹಬ್ಬದ ಸಿದ್ಧತೆಗಳು ನಿಧಾನವಾಗಿ ಕಳೆಗಟ್ತಾ ಇದೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ಮುನ್ನಾ ದಿನ ಅಂದರೆ ಮನೆ ಮನೆಗಳಲ್ಲಿ ಹಬ್ಬದ ತಯಾರಿ ಒಂದು ರೀತಿ ಸಂಭ್ರಮ ಆಗಿರುತ್ತೆ. ಮಹಾಲಯ ಅಮಾವಾಸ್ಯೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿರುವಂತಹ ದಿನ. ಪಿತೃಗಳನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವ ಈ ದಿನದ ನಂತರ ನವರಾತ್ರಿ ಹಾಗೂ ದಸರಾ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾದರೆ ದಸರಾ ಹಬ್ಬಕ್ಕಾಗಿ ಮನೆಗಳಲ್ಲಿ ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀರಾ ಅಂತ ನಮಗೆ ತಿಳಿಸ್ತಾ ಹೋಗಿ ಈಗ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ನಮ್ಮ ಪ್ಲೇಲಿಸ್ಟ್ನಲ್ಲಿ ಸುಮಧುರವಾದಂತಹ ಸೂಪರ್ ಹಿಟ್ ಗೀತೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಕೇಳ್ತಾ ಮಾತನಾಡ್ತಾ ಸಾಗೋಣ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್ ಟು ಎಫ್ಎಂ ರೈನ್ಬೋ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲು 101.3 FM ರೈನ್ಬೋ. ಸಮಯ ಆಗಿದೆ 1:45:34. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಾಳೆ ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆಗೆ ನಿಮ್ಮ ಮನೆಯ ಆಚರಣೆ ಹೇಗಿರುತ್ತೆ ಅಂತ ಕೇಳಿದ್ದೆ. ಮಹಾಲಯ ಅಮಾವಾಸ್ಯೆಯನ್ನ ಪಿತೃಪಕ್ಷದ ಕೊನೆಯ ದಿನ ಅಂತ ಪರಿಗಣಿಸಲಾಗುತ್ತೆ. ನಮ್ಮ ಪೂರ್ವಜರನ್ನ ಸ್ಮರಿಸಿ ಅವರಿಗಾಗಿ ತರ್ಪಣ ಮತ್ತು ಶ್ರಾದ್ದದಂತಹ ಆಚರಣೆಗಳನ್ನು ನೆರವೇರಿಸುವ ದಿನ ಇದು. ಕುಟುಂಬದ ಹಿರಿಯರನ್ನು ನೆನಪಿಸಿಕೊಳ್ಳೋದು, ಅವರಿಗೆ ಅವರು ನಮಗೆ ನೀಡಿದಂತಹ ಸಂಸ್ಕಾರಗಳನ್ನು ಮತ್ತು ಮೌಲ್ಯಗಳನ್ನು ಗೌರವಿಸೋದು ಈ ದಿನದ ಪ್ರಮುಖ ಭಾವನೆಯಾಗಿದೆ. ಪ್ರದೇಶ, ಕುಟುಂಬದ ಸಂಪ್ರದಾಯ ಮತ್ತು ಆಚರಣೆಗಳಿಗೆ ಅನುಗುಣವಾಗಿ ವಿಧಿ ವಿಧಾನಗಳಲ್ಲಿ ವ್ಯತ್ಯಾಸಗಳಿರುತ್ತವೆ. ಕೆಲವರು ಈ ದಿನ ಪಿತೃಕಾರ್ಯಗಳಿಗೆ ಆದ್ಯತೆ ನೀಡಿದರೆ ಇನ್ನು ಕೆಲವರು ಮುಂದಿನ ಹಬ್ಬದ ಸಿದ್ಧತೆಗಳಲ್ಲಿ ತೊಡಗಿರುತ್ತಾರೆ. ದಸರಾ ತಯಾರಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮನೆಯನ್ನು ಎಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಅಲಂಕಾರ ಮಾಡಬೇಕು. ಗೊಂಬೆ ಕೂರಿಸೋರಾದರೆ ಗೊಂಬೆ ಕೂರಿಸೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರ್ತಾರೆ. ಗೊಂಬೆ ಕೂರಿಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು, ಅಂದರೆ ತರಾವರಿ ಗೊಂಬೆಗಳನ್ನ ತರಬೇಕು, ಹೋದ ವರ್ಷ ಇದ್ದ ಗೊಂಬೆಗಳಲ್ಲಿ ಯಾವ್ಯಾವ ಗೊಂಬೆಗಳು ಹಾಳಾಗಿದೆ, ಮತ್ತೆ ಯಾವ ರೀತಿ ಹೊಸದನ್ನು ಆ್ಯಡ್ ಮಾಡಬೇಕು ಅನ್ನೋದು ಕುರಿತಾಗಿ, ಹಾಗೆ ಅಲಂಕಾರದ ಕುರಿತಾಗಿ ಈಗಂತೂ ನೋಡಬಹುದು. ರೀಲ್ಸ್ ಜಮಾನದಲ್ಲಿದ್ದೀವಿ ನಾವು, ಪ್ರತಿನಿತ್ಯ ಹಲವಾರು ರೀತಿಯ ಐಡಿಯಾಗಳು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಅದನ್ನೆಲ್ಲ ನೋಡಿ ಹೊಸ ಹೊಸ ಐಡಿಯಾ, ಇನ್ನೋವೇಟಿವ್ ಆಗಿ ನಾವು ಹೊಸದಾಗಿ ಏನೆಲ್ಲ ಮಾಡಬಹುದು ನೋಡ್ಬೋದು. ನಾವು ಗಣೇಶನ ಹಬ್ಬದಲ್ಲೇ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಗಣಪತಿಯನ್ನು ಕೂರಿಸುವಾಗ ಅಲಂಕಾರಕ್ಕಾಗಿ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿರುವಂತಹ ಆಲೋಚನೆಗಳನ್ನ ಮಾಡ್ತಾರೆ ಅಂತ. ಈವನ್ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಇದೇ ರೀತಿ ಮಾಡಿರ್ತೀವಿ, ಹಾಗೆ ಗಣೇಶನ ಹಬ್ಬದಲ್ಲೂ ಇದೇ ರೀತಿ, ಹಾಗೆ ಈಗ ದಸರಾ ಹಬ್ಬದಲ್ಲೂ ಇದೇ ರೀತಿ ದೇವಿಯನ್ನು ಆರಾಧನೆ ಮಾಡೋದಕ್ಕೆ ಯಾವ ರೀತಿ ಡಿಫ್ರೆಂಟ್ ಆಗಿ ಅಲಂಕಾರಗಳನ್ನ ನಾವು ಮಾಡಬಹುದು, ಹೊಸ ರೀತಿಯ ಹೊಸ ವರ್ಷದಲ್ಲಿ ಯಾವ್ಯಾವ ರೀತಿ ನಾವು ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ. ಇನ್ನು ಮಾರುಕಟ್ಟೆಗಳಲ್ಲಂತೂ ಹಬ್ಬದ ಸಂದರ್ಭದಲ್ಲಿ ಹಬ್ಬದ ಕಳೆ ಎದ್ದು ಹೊಡಿತಾ ಇರುತ್ತೆ. ಹೇಗಂತಂದರೆ ಹೂವು, ಹಣ್ಣು, ಬಾಳೆಕಂಬ, ಮಾವಿನ ಎಲೆಗಳು, ಪೂಜಾ ಸಾಮಗ್ರಿಗಳು, ಅಲಂಕಾರದ ವಸ್ತುಗಳು, ಹಾರಗಳು, ಪ್ಲಾಸ್ಟಿಕ್ ಹೂವಿನ ಹಾರಗಳು, ಹಾಗೆ ಅಲಂಕಾರಕ್ಕೆ ಬಳಸುವಂತಹ ಜೋಮಾಲೆಗಳು, ಅದೆಲ್ಲ ಎಷ್ಟು ಡಿಫ್ರೆಂಟ್ ಆಗಿರೋ ಕಲರ್ಫುಲ್ ಆಗಿರುತ್ತೆ ಅಂದರೆ ಎಲ್ಲದನ್ನೂ ತಗೊಳ್ಳೋಣ, ಎಲ್ಲದನ್ನೂ ತಗೊಂಡೋಗಿ ಅಲಂಕಾರ ಮಾಡೋಣ ಅನ್ನಷ್ಟು ಆಸೆ ಆಗುವಷ್ಟು ಮಾರುಕಟ್ಟೆಗಳಲ್ಲಿ ವಿಧ ವಿಧವಾದಂತಹ ತರಹೇವಾರಿ ಐಟಮ್ಸು ಲಭ್ಯ ಇರುತ್ತೆ. ಆದರೆ ಅವೆಲ್ಲ ಅಷ್ಟೇ ಬೆಲೆ ಬಾಳುವಂಥವು ಆಗಿರ್ತವೆ. ತಗೊಂಡು ಹೋದ್ಮೇಲೆ ಹಬ್ಬ ಮುಗಿದಾದ್ಮೇಲೆ ಅದು ನಾವು ಎಷ್ಟು ಉಪಯೋಗಿಸ್ತೀವಿ, ಮತ್ತೆ ನಮಗೆ ಮರುಬಳಕೆ ಆಗುತ್ತಾ ಅನ್ನೋದ್ರ ಕುರಿತು ಸಹ ನಾವು ಆಲೋಚನೆ ಮಾಡಲೇಬೇಕು. ಇದಂತೂ ತುಂಬ ಮುಖ್ಯವಾಗಿತ್ತು. ಮಾರುಕಟ್ಟೆಯಲ್ಲಿ ಕಾಣಿಸಿದ್ದನ್ನೆಲ್ಲ ಓಕೆ ದುಡ್ಡಂತೂ ನಾವು ಅಫೋರ್ಡ್ ಮಾಡ್ತೀವಿ ಅಂದಾಗ ಕಾಣಿಸಿದ್ದನ್ನೆಲ್ಲ ತಂದು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ, ಆಮೇಲೆ ಅದನ್ನು ಹೆಂಗೆಲ್ಲ ಬಳಸ್ಕೋಬಹುದು ಅನ್ನೋದ್ರ ಕುರಿತಾಗಿಯೂ ಸಹ ಮುಂದಾಲೋಚನೆಯನ್ನು ಮಾಡಿ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ಮನೆಗಳಲ್ಲಿ ಗೊಂಬೆ ಕೂರಿಸೋ ಸಂಪ್ರದಾಯ ಇರೋರು ಗೊಂಬೆಗಳನ್ನ ತೆಗೆದು ಸ್ವಚ್ಛಗೊಳಿಸ್ತಾರೆ, ಮೆಟ್ಲುಗಳನ್ನ ಮಾಡ್ತಾರೆ, ಮೆಟ್ಲ ಮೇಲೆ ಯಾವ್ಯಾವ ಥರದ ಬಟ್ಟೆಗಳನ್ನೆಲ್ಲ ಹಾಕಬೇಕು ಅಂತ ತಯಾರಿ ಮಾಡ್ತಾರೆ, ಗೊಂಬೆ ಖರೀದಿಸೋದು. ಹಾಗೆ ದೇವರ ನೈವೇದ್ಯಕ್ಕಾಗಿ ಯಾವ್ಯಾವ ರೀತಿ ಪ್ರತಿದಿನವೂ ಒಂದು ನೈವೇದ್ಯ ಮಾಡಬೇಕು, ಯಾವ ರೀತಿ ಮಾಡೋದು ಅಂತ ಎಲ್ಲ ಮಾಡ್ತಾರೆ. ಇದೆಲ್ಲ ಮಹಿಳೆಯರಿಗೆ ಅಂತ ಅನ್ಕೋಬಹುದು, ಆದರೆ ಮಹಿಳೆಯರಿಗೆ ಮಾತ್ರ ಅಲ್ಲ, ಮನೆ ಎಲ್ಲ ಸದಸ್ಯರು ಇನ್ವಾಲ್ವ್ ಆಗಿ ಮಾಡಿದ್ರೆ ನಿಜವಾಗ್ಲೂ ಹಬ್ಬಕ್ಕೆ ಇನ್ನೊಂದಷ್ಟು ಹೆಚ್ಚಿನ ಕಳೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ದಸರಾ ಹಬ್ಬದ ಸಂದರ್ಭದಲ್ಲಿ ನಿಮ್ಮನೆಯಲ್ಲಿ ಗೊಂಬೆ ಕೂರಿಸ್ತೀರಾ ಇಲ್ವಾ, ಹಾಗೆ ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡ್ತೀರಾ, ದಸರಾ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಫಸ್ಟ್ ಬರೋಂಥದ್ದು ಏನು, ಬರೀ ಮೈಸೂರು ದಸರಾನ ಅಂಬಾರಿನ ಅಥವಾ ಮತ್ತಿನೇನಾದ್ರೂ ಬೇರೆ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆಯಾ ಅಂತ ನಮಗೆ ಸಂದೇಶದ ಮೂಲಕ ನೀವು ತಿಳಿಸ್ಬೋದು. ಲೆಟ್ಸ್ ಗೋ ಬ್ಯಾಕ್ ಟು ಪ್ಲೇಲಿಸ್ಟ್. ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಬರ್ತಾ ಇರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಶ್ರೀರಾಮಚಂದ್ರ ಚಿತ್ರದ ಗೀತೆ ಕೇಳಿ ಆನಂದಿಸಿ.

0: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತಹ ಗೀತೆ ಶ್ರೀರಾಮಚಂದ್ರ ಚಿತ್ರದ್ದು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
2: ನೋಡ್ತಾ ಇಲ್ಲ, ಕಣ್ಮುಚ್ಕೊಂಡು ಕೇಳ್ತಾ ಇದ್ನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
1: ಹಾಡ್ತೀಯಾ?

25 ದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ದಸರಾ ಆರಂಭದ ಕುರಿತು, ಸಿದ್ಧತೆಯ ಕುರಿತು ಮಾತನಾಡಿದ್ವಿ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ನನಗೆ ದಸರಾ ಅಂದರೆ ಶೃಂಗೇರಿ ದಸರಾ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮಹಾಲಯ ಅಮಾವಾಸ್ಯೆ ನಾಳೆ ಇದೆ, ಇನ್ನೇನು ದಸರಾ ಪ್ರಾರಂಭ ಆಗ್ತಾ ಇದೆ. ದಸರಾ ಅಂದ ಕೂಡಲೇ ನಾವು ಒಂದನ್ನು ನೆನ್ಪಿಟ್ಕೋಬೇಕು, ಸಿದ್ಧತೆ ಅಂದ ಕೂಡಲೇ ಹಬ್ಬದ ಸೌಂದರ್ಯ ದುಬಾರಿ ಅಲಂಕಾರದಾಗಲಿ ಅಥವಾ ದೊಡ್ಡ ಖರೀದಿಗಳಲ್ಲಿ ಮಾತ್ರ ಇರಲ್ಲ, ಮನೆಯವರೆಲ್ಲ ಸೇರಿ ಕೆಲಸ ಮಾಡೋದರಲ್ಲಿ, ಹಿರಿಯರ ಮಾತುಗಳನ್ನು ಕೇಳೋದರಲ್ಲಿ, ನಮ್ಮ ಸಂಪ್ರದಾಯಗಳನ್ನು ಗೌರವಿಸುವುದರಲ್ಲಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳೋದರಲ್ಲಿ ನಿಜವಾದ ಹಬ್ಬದ ಸಾರ್ಥಕತೆ ಅಡಗಿದೆ. ಈ ಮಹಾಲಯ ಅಮಾವಾಸ್ಯೆಯು ನಮ್ಮ ಪೂರ್ವಜರ ನೆನಪುಗಳನ್ನು ಗೌರವಿಸುವ ಸಂದರ್ಭವಾಗಲಿ, ಹಾಗೆ ಮುಂಬರುವ ನವರಾತ್ರಿ ಮತ್ತು ವಿಜಯದಶಮಿಯ ಪ್ರತಿಯೊಬ್ಬರ ಬದುಕಿನಲ್ಲಿ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ನೆಮ್ಮದಿಯನ್ನು ತರಲಿ ಅಂತ ಆಶಿಸ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೊಟ್ಟಂತಹ ಮಾಹಿತಿ, ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 2 ಗಂಟೆ. ಈಗ ಕೇಳಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani and I am Valsa Williams with the Midday News. The headlines. Delhi police declines permission for protest at Jantar Mantar tomorrow.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ

0: ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ, ಶೀಘ್ರವೇ ಅಂಬಾರಿ ಹೊರುವ ಆನೆಯ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಅಧಿಕ ಬೆಲೆಗಳನ್ನು ನಿಯಂತ್ರಿಸಲು ಮತ್ತು ರೋಗಿಗಳ ವೈಯಕ್ತಿಕ ವೆಚ್ಚವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಕ್ಯಾನ್ಸರ್ ಔಷಧಗಳ ಮೇಲಿನ ಲಾಭಾಂಶವನ್ನು ಎಂಆರ್ಪಿ ದರದ 30%ಕ್ಕೆ ಸೀಮಿತಗೊಳಿಸಿದೆ. ಇದರಿಂದ ದೇಶದಲ್ಲಿ ವಾರ್ಷಿಕ 2500 ಕೋಟಿ ರೂಪಾಯಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಔಷಧಿ ಕಂಪನಿಗಳ ಅತಿಯಾದ ಲಾಭದ ವಿರುದ್ಧ ಆರೋಗ್ಯ ಸಚಿವ ಯುಟಿ ಖಾದರ್ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ತನಿಖಾ ವರದಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಲಾಭಾಂಶವನ್ನು ಅಸಲು ದರದ 30%ಕ್ಕೆ ಮಿತಿಗೊಳಿಸಿದೆ. ಉತ್ಪಾದನಾ ಮತ್ತು ಮಾರಾಟ ದರದ ಅಂತರವನ್ನು ಬಹಿರಂಗಪಡಿಸಿದ್ದ ಸಚಿವ ಯುಟಿ ಖಾದರ್ 86 ರೂಪಾಯಿಯ ಔಷಧವನ್ನು 4528 ರೂಪಾಯಿಗೆ, 160 ರೂಪಾಯಿ ಔಷಧವನ್ನು 7110 ರೂಪಾಯಿಗೆ ಹಾಗೂ 118 ರೂಪಾಯಿಯ ಔಷಧವನ್ನು 4416 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಅಂಶವನ್ನು ಬಹಿರಂಗಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮಕ್ಕೆ ಒತ್ತಾಯಿಸಿದ್ದರು. ರಾಜ್ಯದ ಧ್ವನಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಕ್ಯಾನ್ಸರ್ ಮಾತ್ರೆಗಳ ದರಕ್ಕೆ ಮೂಗುದಾರ ಹಾಕಿದೆ. ರಾಜ್ಯದಲ್ಲಿ ಇ ಆಡಳಿತ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಸರ್ಕಾರಿ ಸೇವೆಗಳನ್ನು ಜನಸ್ನೇಹಿಗೊಳಿಸುವುದು ಹಾಗೂ ತಂತ್ರಜ್ಞಾನ ಆಧಾರಿತ ಆಡಳಿತವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಇಲಾಖೆಗೆ ಸಂಬಂಧಿಸಿದ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ, ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್, ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಹಾಗೂ ಕೃತಕ ಬುದ್ಧಿಮತ್ತೆ, ಕಂಪ್ಯೂಟಿಂಗ್ ಮತ್ತು ಡೇಟಾ ಸೆಂಟರ್ ಮೂಲಸೌಕರ್ಯ ಸಂಬಂಧಿಸಿದ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಕುರಿತು ಚರ್ಚಿಸಿದರು. ಭೂಮಿ ಮತ್ತು ಆಸ್ತಿ ನಿರ್ವಹಣೆಗೆ ಸಂಬಂಧಿಸಿದ ಯುಎಲ್ಎಂಎಸ್ 2.0 ಪ್ರಸ್ತಾವನೆಯು ಸಭೆಯ ಪ್ರಮುಖ ವಿಷಯಗಳಲ್ಲೊಂದಾಗಿತ್ತು. ವಿವಿಧ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಲಭ್ಯವಿರುವ ಅಧಿಕೃತ ಆಸ್ತಿ ಮಾಹಿತಿಯನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸಿ ಪ್ರತಿಯೊಂದು ಆಸ್ತಿಗೂ ಏಕೀಕೃತ ಡಿಜಿಟಲ್ ಗುರುತನ್ನು ಒದಗಿಸುವುದು ಈ ವ್ಯವಸ್ಥೆಯ ಉದ್ದೇಶವಾಗಿದೆ. ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15ರಂದು ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಮೂಲಕ ದೇಶಾದ್ಯಂತ ಅಂಚೆ ಇಲಾಖೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಂಚೆ ಕಚೇರಿಗಳನ್ನು ಶೀಘ್ರವೇ ಕಾಗದರಹಿತ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ನಮ್ಮಲ್ಲಿ ಇರತಕ್ಕಂಥ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ಆ ಒಂದು ಏನು ಪೇಪರ್ಲೆಸ್ ಇದೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ತೇವೆ. ಮತ್ತು ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು, ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥದನ್ನು ತಿಳ್ಕೊಂಡು ಅದನ್ನು ಅಳವಡಿಸುವಂಥ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ.
0: ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ಹೊಸ ವಾಹನ ಖರೀದಿಸುವ ಸಂದರ್ಭದಲ್ಲಿ ಇಂಧನ ಮಿತವ್ಯಯ ಹಾಗೂ ನಿರ್ವಹಣಾ ವೆಚ್ಚ ಕಡಿಮೆ ಹೊಂದಿರುವ ವಾಹನಗಳನ್ನು DDSG ದರಗಳಿಗೆ ಒಳಪಟ್ಟು ಖರೀದಿಸುವಂತೆ ಸೂಚಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ವಿತರಿಸಲಾಗಿಲ್ಲ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಗಜಪಡೆ ಹಾಗೂ ಅಶ್ವಪಡೆಗೆ ಎರಡನೇ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನೆರವೇರಿತು. ನಗರ ಸಶಸ್ತ್ರ ಮೀಸಲು ಪಡೆಯ ವತಿಯಿಂದ ನಡೆದ ಈ ತಾಲೀಮಿನಲ್ಲಿ 7 ಪಿರಂಗಿ ಗಾಡಿಗಳ ಮೂಲಕ 3 ಸುತ್ತಿನಲ್ಲಿ ಒಟ್ಟು 21 ಬಾರಿ ಭಾರೀ ಸದ್ದಿನ ಕುಶಾಲತೋಪುಗಳನ್ನು ಸಿಡಿಸಲಾಯಿತು. ಈ ಸಂದರ್ಭದಲ್ಲಿ ಗಜಪಡೆಯ 13 ಆನೆಗಳು ಹಾಗೂ ಅಶ್ವದಳದ 45 ಕುದುರೆಗಳು ಪಾಲ್ಗೊಂಡಿದ್ದವು. ಎರಡನೇ ಹಂತದ ಈ ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಏಕಲವ್ಯ, ಶ್ರೀರಾಮ, ಗೋಪಿ, ಕಾವೇರಿ, ಲಕ್ಷ್ಮೀ, ಚೈತ್ರ, ರೂಪ ಮತ್ತು ಶ್ರೀಕಂಠ ಸೇರಿದಂತೆ ಎಲ್ಲಾ ಆನೆಗಳು ಯಾವುದೇ ಗಲಿಬಿಲಿಯಿಲ್ಲದೆ ಧೈರ್ಯವಾಗಿ ನಿಂತು ತಾಲೀಮನ್ನು ಪೂರ್ಣಗೊಳಿಸಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಫ್ ಪ್ರಭುಗೌಡ, ಅಂಬಾರಿ ಹೋರಲಿರುವ ಆನೆಯ ಆಯ್ಕೆಯನ್ನು ಕೆಲವೇ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಧನಂಜಯ, ಪ್ರಶಾಂತ, ಸುಗ್ರೀವ ಮತ್ತು ಏಕಲವ್ಯ ಆನೆಗಳು ಅಂಬಾರಿಯ ಅಂತಿಮ ತೂಕವಾದ 1000 ಕೆಜಿ ಭಾರವನ್ನು ಹೊತ್ತು ಯಶಸ್ವಿಯಾಗಿ ತಾಲೀಮು ಪೂರ್ಣಗೊಳಿಸಿ ಅರ್ಹತೆ ಪಡೆದಿವೆ ಎಂದು ತಿಳಿಸಿದ್ದಾರೆ.
1: ಮೊದಲೇ ಹಂತದಲ್ಲಿ ಕೂಡ ಯಾವುದು ಆನೆ ಕೂಡ ಗಲಿಬಿಲಿಗೊಂಡಿರಲಿಲ್ಲ. ಇವತ್ತು ಕೂಡ ಎಲ್ಲ ಆನೆಗಳು 3 ರೌಂಡ್ಸ್ ಅಲ್ಲಿ ಕೂಡ ಯಾವುದೇ ಗಲಿಬಿಲಿಗೊಳ್ಳದೆ ಆರಾಮಾಗಿ ನಿಂತಿದ್ದು. ಸೊ ಹಾಗಾಗಿ ಎರಡನೇ ತಾಲೀಮು ಕೂಡ ಕುಶಾಲತೋಪು ತಾಲೀಮು ಯಶಸ್ವಿಯಾಗಿದೆ. ಕೆಲವೊಂದಿಷ್ಟು ಒಂದೊಂದು ಆನೆಗಳಿಗೆ ಒಂದೊಂದು ಶಕ್ತಿ ಇರುತ್ತೆ. ಆ ಶಕ್ತಿಯ ಮೇಲೆ ನಾವು ಯಾವ ಅಂದ್ರೆ ರೋಲ್ ಅನ್ನ ನೀಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡ್ತೀವಿ. ಧನಂಜಯ, ಪ್ರಶಾಂತ, ಸುಗ್ರೀವ, ಏಕಲವ್ಯ ಈ 4 ಆನೆಗಳು ಕಂಪ್ಲೀಟ್ ಆಗಿ ವೇಟ್ ಅನ್ನ ಹೊತ್ತು ಯಶಸ್ವಿಯಾಗಿ ಹೊರಹೊಮ್ಮಿದಾವು. ಹಾಗಾಗಿ ಅದರಲ್ಲಿ ಯಾವುದು ಇದು ಅನ್ನೋದನ್ನ ಇನ್ನು ನಾವು ಪ್ರಯೋಗ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತಿದೆ. ತ್ರಿವಳಿ ತಲಾಖ್ ಜಾಮೀನುರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ ಶೇಕಡ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ, ಕ್ಯಾನ್ಸರ್ ಔಷಧಗಳ ದರ ಇಳಿಕೆ. ಬೆಂಗಳೂರಿನಲ್ಲಿ ಈ ಆಡಳಿತ ಇಲಾಖೆಯ ವಿವಿಧ ಘಟಕಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ವಿಶ್ವ ಅಂಚೆ ದಿನ ಹಿನ್ನೆಲೆ ಇಂದಿನಿಂದ ಇದೇ 15ರವರೆಗೆ ದೇಶಾದ್ಯಂತ ಅಂಚೆ ಸಪ್ತಾಹ. ರೈತರಿಗೆ 2500 ರೂಪಾಯಿ ಪರಿಹಾರ ವಿತರಿಸಲು ವಿಳಂಬ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮೈಸೂರು ದಸರಾ ಮಹೋತ್ಸವ ಶೀಘ್ರವೇ ಅಂಬಾರಿ ಹೋರುವ ಆನೆಗೆ ಆಯ್ಕೆ, ಡಿಸಿಎಫ್ ಪ್ರಭುಗೌಡ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: cbsvlr@gmail.com.
1: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 2:41:46. ಈಗ ಕೇಳಿ ಕಾರ್ಯಕ್ರಮ ಜನಸೇವೆ ಜನ್ಸೇವಾ ಸೇ ದೇಶ್ ಸೇವಾ ಸರಣಿ ಕಾರ್ಯಕ್ರಮ.
3: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು, ಈ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್. ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿಯ ಸುದ್ದಿ ವಿಭಾಗದ ಮುಖೇನ ನಡೆಯುತ್ತಿರುವ ಈ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳು ಮುಗಿತಾ ಇದೆ. ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇವೆ. ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆಕಾಶವಾಣಿ ಸುದ್ದಿ ವಿಭಾಗವು ದೇಶದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರುವಂಥ ಅಥವಾ ಆಗ್ತಾ ಇರತಕ್ಕಂಥ ಸುಧಾರಣೆಗಳ ಬಗ್ಗೆ ಒಂದು ಚರ್ಚೆಯನ್ನು ನಡೆಸ್ತಾ ಇದೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರೊಫೆಸರ್ ಕೃಷ್ಣರಾಜ್ ಅವರು, ಆರ್ಥಿಕ ತಜ್ಞರು ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಬೆಂಗಳೂರಿನಲ್ಲಿರುವ ಆರ್ಥಿಕ ಸಾಮಾಜಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆಯಲ್ಲಿ ಶ್ರೀಯುತರು ಪ್ರಾಧ್ಯಾಪಕರಾಗಿದ್ದಾರೆ. ವಿಶೇಷವಾಗಿ ಆರ್ಥಿಕ ಅಧ್ಯಯನ ಮತ್ತು ನೀತಿ ಕೇಂದ್ರದ ಹೆಚ್ಚುವರಿ RBI ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಶ್ರೀಧರನ್ನ ನಾನು ಈ ಚರ್ಚೆಗೆ ನಿಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ತೀನಿ. ಪ್ರೊಫೆಸರ್ ಕೃಷ್ಣರಾಜ್ ಅವರೇ, ನಮಸ್ಕಾರ, ಈ ಚರ್ಚೆಗೆ ಪ್ರೀತಿಯ ಸ್ವಾಗತ.
5: ತಮಗೂ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವುದಕ್ಕೆ.
4: ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು 90ರ ದಶಕದ ನಂತರ ಅಂತ ನಾವು ಓದ್ತೀವಿ, ಆದರೆ ಇತ್ತೀಚೆಗೆ ಅದು ತುಂಬಾ ವೇಗವನ್ನು ಪಡ್ಕೊಳ್ತು ಅಂತ ಕೇಳ್ತೀವಿ ಸರ್. ಏನು ಅದರ ಸುಧಾರಣೆಗಳು ಅಂತ ಕೂಡಲೇ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿ ಏನು ಸುಧಾರಣೆಗಳನ್ನು ಕಾಣಬಹುದು?
5: ಬ್ಯಾಂಕಿಂಗ್ ಕ್ಷೇತ್ರ ಆರ್ಥಿಕ ಅಭಿವೃದ್ಧಿಯ ಒಂದು ಬುನಾದಿ ಅಂತಲೇ ಹೇಳ್ಬೋದು, ಅಥವಾ ನಾವು ಒಂದು ಆರ್ಥಿಕ ಶಕ್ತಿಯ ಬೆನ್ನೆಲುಬು ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಮೂಲಾಗ್ರ ಬದಲಾವಣೆಗಳನ್ನು 1991 ನಂತರ ನಾವು ಕಾಣಬಹುದು. ಬ್ಯಾಂಕಿಂಗ್ ರಿಫಾರ್ಮ್ಸ್ ಆದ ನಂತರ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ನು 1991 ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಅದು ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸು ಕೂಡ ಒಂದು ಭಾಗ. ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಮೊದಲೇ ಹೇಗಿತ್ತು ಅಂತಂದರೆ ಅದು ಕ್ಯಾಪಿಟಲ್ ಕಡಿಮೆ ಇತ್ತು, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇತ್ತು, ಸೇವಿಂಗ್ಸ್ ಕಡಿಮೆ ಇತ್ತು, ಸಾಲ ಕೊಡೋದು ಸಂಖ್ಯೆ ಕಡಿಮೆ ಇತ್ತು, ಕೆಲವು ನಿರ್ದಿಷ್ಟ ವಲಯಕ್ಕೆ ಮಾತ್ರ ಸಾಲ ಸಿಗ್ತಾ ಇತ್ತು, ಎಲ್ಲ ವರ್ಗಕ್ಕೂ ಸಾಲ ಸಿಗ್ತಾ ಇರಲಿಲ್ಲ. ಮತ್ತು ಸಾಲ ಜಾಸ್ತಿ ಬೇಕಿತ್ತು, ಅದು ಅಷ್ಟು ಪ್ರಮಾಣದಲ್ಲಿ ಸಾಲ ಸಿಗ್ತಾ ಇರಲಿಲ್ಲ. ಅದರಿಂದ ಆರ್ಥಿಕತೆ ಭಾಳ ಕುಂಠಿತ ಆಗಿತ್ತು. 1991 ನಂತರ ನರಸಿಂಹಂ ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ವರದಿಯನ್ನು ನೀಡುತ್ತೆ. ಸೊ ಆವಾಗ ಕೆಲವೊಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸುಧಾರಣೆಗಳನ್ನು ತರಲಾಗ್ತದೆ.
4: ಓಕೆ, ಇದು ಸುಧಾರಣೆಗೆ ಮೂಲ ಕಾರಣನೇ ಒಂದು ದೇಶದ ಅಭಿವೃದ್ಧಿಗೆ ತಕ್ಕಂತೆ ಆರ್ಥಿಕ ಅಭಿವೃದ್ಧಿಯ ಸಂಕಲ್ಪ ಇತ್ತು.
5: ಹೌದು, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಭಾರತದ ಬ್ಯಾಂಕುಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ಅಥವಾ ಸುಧಾರಣೆಗಳನ್ನ ತರಲಾಯಿತು.
4: ಏನೇನು ಆ ಥರದ ಸುಧಾರಣೆಗಳು ಅಂದ್ರೆ ಏನೇನು ಹೇಳ್ಬೋದು?
5: ಹೌದು, ಮೊದಲನೇದಾಗಿ ನರಸಿಂಹಂ ಕಮಿಟಿ 1991 ಮತ್ತೆ ನರಸಿಂಹಂ ಕಮಿಟಿ ಸೆಕೆಂಡ್ ರಿಪೋರ್ಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತರಲಾಯಿತು. ಅದನ್ನು ಸರಳೀಕರಣಗೊಳಿಸಿ ಹೇಳೋದಾದರೆ ಈ ಒಂದು ಬ್ಯಾಂಕುಗಳಲ್ಲಿ ಇರುವಂತಹ ಅಸೆಟ್ಸು ಅವುಗಳನ್ನು ಕ್ಲೀನ್ ಅಪ್ ಮಾಡಲಾಯಿತು. ಅಂದರೆ ಅವುಗಳನ್ನು ಹೇಗೆ ಆ ಒಂದು ಅಸೆಟ್ಸನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಮೂಲಕ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು, ಒಂದು ನಾರ್ಮ್ಸ್ಗಳನ್ನ ಜಾರಿಗೆ ತಂದು ಅವುಗಳನ್ನು ಹೇಗೆ ಉಳಿತಾಯ ಖಾತೆ, ಫಿಕ್ಸೆಡ್ ಡೆಪಾಸಿಟ್ಸು, ಮತ್ತು ಬೇರೆ ಬೇರೆ ಡೆಪಾಸಿಟ್ಸು, ಮತ್ತು ಸಾಲಗಳನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ತಗೊಂಡು ಬಂದರು. ಮತ್ತು ಬ್ಯಾಂಕುಗಳಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಒಂದು ನಿಯಮವನ್ನು ತಂದು ಅದರಲ್ಲಿ ಯಥೇಚ್ಛವಾಗಿ ಕ್ಯಾಪಿಟಲ್ಸು ಅಥವಾ ಬಂಡವಾಳ ಹೂಡಿಕೆಗೆ ಸಹಾಯವಾಗುವಂತಹ ಕಾನೂನುಗಳನ್ನು ಜಾರಿಗೆ ತರಲಾಯಿತು. ಮತ್ತು ಈ ಒಂದು ಇಂಟ್ರೆಸ್ಟ್ ರೇಟು ಏನಿತ್ತು ಅದು ಗೌರ್ಮೆಂಟು ಅಥವಾ ಆರ್ ಬಿ ಐ ಮ್ಯಾನೇಜ್ ಮಾಡ್ತಾ ಇತ್ತು, ಅದನ್ನ ಡಿರೆಗ್ಯುಲೇಷನ್ ಮಾಡಲಾಯಿತು. ಅಂದರೆ ಮಾರುಕಟ್ಟೆನೇ ಇಂಟ್ರೆಸ್ಟ್ ರೇಟನ್ನು ಡಿಟರ್ಮೈನ್ ಮಾಡೋಂಗೆ ಜಾರಿಗೆ ತಂದರು. ಅಂದರೆ ಮಾರ್ಕೆಟ್ ಡ್ರಿವನ್ ಇಂಟ್ರೆಸ್ಟ್ ರೇಟ್ಸು ಅವುಗಳನ್ನು ಜಾರಿಗೆ ತರಲಾಯಿತು. ಸೊ ಇವುಗಳನ್ನು ತಂದಾಗ ಬ್ಯಾಂಕ್ಗಳಲ್ಲಿ ಸಾಕಷ್ಟು ರಿಫಾರ್ಮ್ಸು ಸುಧಾರಣೆಗಳು ಆಯಿತು. ಆದರೂ ಸುಧಾರಣೆಗಳಾದ್ರೂ ಅದರಲ್ಲಿ ಒಂದು ಎನ್ ಪಿ ಎ ಅಂತ ಹೇಳ್ತೀವಿ, ಎನ್ ಪಿ ಎ ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅಂದರೆ ಸಾಲ ಪಡ್ಕೊಂಡು ಸಾಲ ಮರುಪಾವತಿ ಆಗದಿರುವಂಥದ್ದು. ಇದು ಹೆಚ್ಚಾದಂತೆ ಏನಾಯಿತು, ಬ್ಯಾಂಕುಗಳಿಗೆ ಪ್ರಾಫಿಟಬಿಲಿಟಿ ಕಡಿಮೆ ಆಯಿತು. ಜೊತೆಗೆ ಪ್ರಾಫಿಟಬಿಲಿಟಿ ಕಡಿಮೆ ಆದಾಗ ಆ ಒಂದು ಬ್ಯಾಂಕುಗಳು ಸಾಲ ಕೊಡುವ ಸಾಮರ್ಥ್ಯ ಏನಾಯಿತು ಮತ್ತು ಕಡಿಮೆ ಆಯಿತು. ಮತ್ತು ಅಸೆಟ್ ಕ್ವಾಲಿಟಿ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಯಿತು. ಸೊ ಹೀಗಾಗಿ ಬ್ಯಾಂಕುಗಳು ಲಾಸನ್ನು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ 2014 ನಂತರ ಮೋದಿ ಗೌರ್ಮೆಂಟ್ ಬಂದ ನಂತರ ಈ ಒಂದು ಎನ್ ಪಿ ಎ ಬಗ್ಗೆನೇ ಸಾಕಷ್ಟು ಗಮನ ಹರಿಸಲಾಯಿತು. ಆವಾಗ ಹರಿಸಿದಾಗ ಕೆಲವೊಂದು ಕ್ರಮಗಳನ್ನು ಇವರು ಜಾರಿಗೆ ತರ್ತಾರೆ. 2014 2026 ನಾವು ನೋಡೋದಾದರೆ ಏನು ಬದಲಾವಣೆಗಳಾಗಿದೆ ಅಂತ ನೋಡೋದಾದರೆ ಅಸೆಟ್ ಕ್ಲೀನಪ್ ಆ್ಯಂಡ್ ಕನ್ಸಾಲಿಡೇಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅದರಲ್ಲಿ ಎನ್ ಪಿ ಎನ ಕಡಿಮೆ ಮಾಡುವಂಥದ್ದು. ಸೊ ಎನ್ ಪಿ ಎ 2018 ಎಷ್ಟಿತ್ತು ಅಂದರೆ ಅರೌಂಡ್ 11% ಇತ್ತು. ಒಟ್ಟು ಸಾಲದಲ್ಲಿ 11% ಸಾಲ ಮರುಪಾವತಿ ಆಗ್ತಿರ್ಲಿಲ್ಲ. ಸೊ ಈಗ ಎಷ್ಟಿದೆ ಅಂತಂದ್ರೆ ಅರೌಂಡ್ 1.5% ಅಥವಾ 2% ಇದೆ. ನೆಟ್ ಎನ್ ಪಿ ಎ ತಗೊಂಡ್ರೆ 1% ಇದೆ. ಸೊ ಅಷ್ಟು ಕಡಿಮೆ ಆಯಿತು ಅದೊಂದು. ಮತ್ತೆ ಅಸೆಟ್ ಕ್ವಾಲಿಟಿ ರಿವ್ಯೂ ಅಂತ ಮಾಡಿದ್ರು. ಅಸೆಟ್ ಕ್ವಾಲಿಟಿ ಅಂತಂದ್ರೆ ಬ್ಯಾಂಕುಗಳು ಯಾವ್ಯಾವ ಅಸೆಟ್ ಅಂದರೆ ಯಾವ್ಯಾವ ಕ್ಷೇತ್ರಗಳಿಗೆ ಲೋನ್ ಕೊಡಬೇಕು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗು ಅಥವಾ ಆ ಲೋನನ್ನು ಮರುಪಾವತಿ ಬಗ್ಗೆ ಏನೇನು ಕ್ರಮ ವಹಿಸಬೇಕು, ಏನೇನು ಅಸೆಟ್ಸನ್ನು ಅವರು ವಾರಂಟಿಯಾಗಿ ಗ್ಯಾರಂಟಿಯಾಗಿ ತೊಗೊಂಡು ಮಾಡಬೇಕು, ಮತ್ತು ಈ ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಆ್ಯಕ್ಟ್ ಅಥವಾ ಕೋಡ್ ಅಂತ ಜಾರಿಗೆ ತಂದರು. ಮತ್ತು ಮೆಗಾ ಮರ್ಜಸ್ ಅಂದರೆ ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡಲಾಯಿತು. ಮತ್ತು ಇನ್ನು ಡಿಜಿಟಲ್ ಬ್ಯಾಂಕಿಂಗ್ನ ಜಾರಿಗೆ ತರಲಾಯಿತು. ಅದೊಂದು ದೊಡ್ಡ ಕ್ರಾಂತಿ ಆಯಿತು. ಅದೇ ರೀತಿ ಜನ್ಧನ್ ಯೋಜನೆ ಜಾರಿಗೆ ತರಲಾಯಿತು. ಮತ್ತು ಇದು ಆಧಾರ್ ಮತ್ತು ಮೊಬೈಲನ್ನ ಲಿಂಕ್ ಮಾಡೋದ್ರಿಂದ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ದಂಗಾಯಿತು. ಸೊ ಹಾಗಾಗಿ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಹೆಲ್ಪ್ ಆಯಿತು. ಜನರಿಗೆ ನೇರವಾಗಿ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಸರ್ಕಾರದ ನೇರ ಹಣ ವರ್ಗಾವಣೆ ಅಂತ ಕಾರ್ಯಕ್ರಮಗಳು ಜಾಸ್ತಿ ಇದ್ರ ಮೂಲಕ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಹೀಗಾಗಿ ಈ ಒಂದು ರಿಫಾರ್ಮ್ಸು ಒಂದು ಕ್ರಾಂತಿಕಾರಕ ರಿಫಾರ್ಮ್ಸ್ ಅಂತಲೇ ಹೇಳ್ಬೋದು. ಇದು ಒಟ್ಟಾರೆ ಜನರಿಗೆ ಮತ್ತು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬ್ಯಾಂಕಿಂಗ್ ಸೆಕ್ಟರ್ನ ಕೊಡುಗೆ ಹೆಚ್ಚಾಯಿತು. ಇತ್ತೀಚೆಗೆ ನಾವು ನೋಡೋದಾದರೆ ಈ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಈ ಒಂದು ಷೇರು ಮಾರುಕಟ್ಟೆನಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿರುವಂಥದ್ದು, ಮತ್ತು ಅಲ್ಲಿ ಬ್ಯಾಂಕುಗಳ ಪಾತ್ರವೂ ಕೂಡ ಬಹಳ ಮುಖ್ಯ ಆಗಿದೆ. ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಮೂಲಕ ತನ್ನ ಕಾರ್ಯವ್ಯಾಪ್ತಿಯನ್ನು ಬ್ಯಾಂಕುಗಳು ವಿಸ್ತಾರಗೊಳಿಸ್ತಾ ಇದ್ದಾವೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ನಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದಾವೆ. ಕೈಗಾರಿಕೆ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಪಾತ್ರ ವಹಿಸ್ತಾ ಇದ್ದಾವೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟಲ್ಲಿ
4: ಎಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇಲ್ಲ ಅನ್ನೋಂಗಿಲ್ಲ
5: ಜೊತೆಗೆ ಇತ್ತೀಚೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಹೆಚ್ಚಾಗಿ ಅವು ಎಲ್ಲಿ ಲಾಭ ಜಾಸ್ತಿ ಇದೆ ಅಲ್ಲಿ ಕೆಲಸ ಮಾಡಿದ್ರು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನಿದೆ ಆ ಒಂದು ವಲಯಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾವೆ.
4: ಇದರ ಮೇಲುಸ್ತುವಾರಿ
5: ಆರ್ ಬಿ ಐ ನಡೆಸುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಮೇಲುಸ್ತುವಾರಿಯನ್ನು ನಡೆಸುತ್ತೆ. ಸೊ ಆರ್ ಬಿ ಐಗಳು ಈ ಒಂದು ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳಿದೆ, ಕ್ಯಾಪಿಟಲ್ ಅಡಿಕ್ವಿಶಿ ರೇಸಿಯೋ ಅಂತ ಏನು ಹೇಳಿದೆ, ಮತ್ತು ಇನ್ನಿತರ ಒಂದು ಬ್ಯಾಂಕ್ರಪ್ಸಿ ಲಾ ಇನ್ಸಾಲ್ವೆನ್ಸಿ ಏನೇನು ನಿಯಮಗಳಿದೆ ಅಥವಾ ಬ್ಯಾಂಕ್ ರೇಟು ಇವೆಲ್ಲ ನಿಯಮಗಳನ್ನು ಅವು ಫಾಲೋ ಮಾಡಬೇಕಾಗುತ್ತೆ.
4: ಓಕೆ, ಈಗ ನಾವು ಇನ್ನೂ ಕೂಡ ಬ್ಯಾಂಕಿಂಗ್ ಲಿಟ್ರಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಬ್ಯಾಂಕಿಂಗ್ ಲಿಟ್ರಸಿ, ಬ್ಯಾಂಕಿಂಗ್ ಸಾಕ್ಷರತೆ ಅನ್ನೋದ್ರ ಬಗ್ಗೆ ಮಾತಾಡುವಾಗಲೇ ಈ ಥರದ ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಜನಸ್ನೇಹಿಯಾದವು, ಏಕೆಂದರೆ ಈಗ ಡಿಜಿಟಲ್ ವರ್ಲ್ಡಲ್ಲಿ ಇದ್ದೀವಿ ನಾವು, ಹೇಗೆ ಸಹಾಯಕವಾದವು ಸರ್?
5: ಹಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಣಕಾಸಿನ ವ್ಯವಹಾರ ಇಲ್ಲದೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ಹಣಕಾಸು ಇದ್ದಾಕ್ಷಣ ಅವುಗಳನ್ನು ನಾವು ಹೇಗೆ ಸೆಕ್ಯೂರ್ ಮಾಡಬೇಕು, ಮತ್ತು ಅವುಗಳನ್ನು ಎಲ್ಲಿ ಡೆಪಾಸಿಟ್ ಮಾಡಬೇಕು, ಮತ್ತೆ ಅಸೆಟ್ಸ್ನ ಕೊಂಡ್ಕೊಳ್ಳೋದ್ರ ಮೂಲಕ ಹೇಗೆ ಅದನ್ನ ದ್ವಿಗುಣಗೊಳಿಸ್ಬೋದು, ಇವುಗಳನ್ನೆಲ್ಲ ಮಾನವ ಥಿಂಕ್ ಮಾಡಬೇಕಾಗುತ್ತೆ. ಹಣ ಒಂದು ಇದ್ರೆ ಆಗೋದಿಲ್ಲ, ಅದನ್ನ ದ್ವಿಗುಣಗೊಳಿಸೋದೇ

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ.

0: ಹೇಗೆ, ಅದರಿಂದ ಲಾಭ ಗಳಿಸೋದು ಹೇಗೆ, ಯಾವ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲವುದಕ್ಕೂ ಬೇಕಾಗಿರೋದು ಒಂದು ಮೀಡಿಯಂ ಅಂತಂದರೆ ಬ್ಯಾಂಕ್ಸು. ಸೊ ಈ ಬ್ಯಾಂಕ್ಗಳ ಮೂಲಕ ಡೆಪಾಸಿಟ್ಸು ಅಥವಾ ಸೇವಿಂಗ್ಸ್ ಅಕೌಂಟನ್ನ ಓಪನ್ ಮಾಡಬೇಕಾಗುತ್ತೆ, ಮತ್ತು ಅಲ್ಲಿಂದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಬ್ಯಾಂಕ್ ವ್ಯವಹಾರದ ಮೂಲಕ ನಾವು ಏನು ತಿಳ್ಕೊಬೋದು ಅಂತಂದರೆ, ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಲಾಭ ತಗೊಂಡು ಲಾಭ ಮಾಡಿ ನಂತರ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಹಣವನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಹೇಗೆ ಮಾನವ ಅಭಿವೃದ್ಧಿಯನ್ನು ಮಾಡಬಹುದು, ಅದೇ ರೀತಿ ಈ ಒಂದು ಹೂಡಿಕೆಯಾದಂಥ ಹಣವನ್ನು ಬ್ಯಾಂಕುಗಳು ಯಾವ ರೀತಿ ಸಾಲದ ರೂಪದಲ್ಲಿ ಬೇರೆಯವರಿಗೆ ನೀಡಿ ಅದರಿಂದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೋದು. ಸೊ ಹೀಗಾಗಿ ಹಣವನ್ನು ನಾವು ಒಂದು ಫ್ಯೂಯಲ್ ಆಫ್ ಎಕಾನಮಿ ಅಂತ ಹೇಳ್ಬೋದು. ಹಣದಿಂದ ಆರ್ಥಿಕ ಅಭಿವೃದ್ಧಿಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. 1991 ಮೊದಲು ನಾವು ನೋಡೋದಾದರೆ ಭಾರತ ಏಕೆ ಆರ್ಥಿಕ ಅಭಿವೃದ್ಧಿ ಆಗಲಿಲ್ಲ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬರ್ತಾ ಇರಲಿಲ್ಲ, ಹಣಕಾಸಿನ ಸೌಲಭ್ಯಗಳು ತುಂಬ ಕಡಿಮೆ ಇತ್ತು. ಸೊ ಈಗ ಹಣಕಾಸಿನ ಸೌಲಭ್ಯಗಳು ತುಂಬ ಇದೆ, ತುಂಬ ಇರೋದ್ರಿಂದ ಈಗ ಒಂದು ಆರ್ಥಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಿರುವಂಥದ್ದು ನಾವು ಗಮನಿಸ್ಬೋದು.
1: ಅಂದರೆ ಅನೇಕ ಚಟುವಟಿಕೆಗಳು ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಬ್ಯಾಂಕ್ ಮೂಲಕ ನಡೀತಾ ಇರೋದ್ರಿಂದ ಅದು ಜನರನ್ನ ಒಳಗೊಂಡು ಅಭಿವೃದ್ಧಿಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ.
0: ಕರೆಕ್ಟ್. ಈ ಒಂದು ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನು ಒಳಗೊಂಡಂತಹ ಬ್ಯಾಂಕಿಂಗ್ ಬಂದಿರೋದ್ರಿಂದ ಹಳ್ಳಿಗಾಡಿನಲ್ಲೂ ಕೂಡ ಈಗ ಸಾಕಷ್ಟು ಬ್ಯಾಂಕಿಂಗ್ ಖಾತೆಗಳನ್ನು ತೆಗೆದಿದ್ದಾರೆ, ಮತ್ತೆ ಆಲ್ ಸೆಕ್ಯೂರಿಟಿ ಬೆನಿಫಿಟ್ಸು ಈ ಬ್ಯಾಂಕ್ಗಳ ಖಾತೆಗಳ ಮೂಲಕನೇ ಆಗ್ತಿರುವಂಥದ್ದು. ಅಂದರೆ ಬೆನಿಫಿಷರಿ ಬ್ಯಾಂಕಿಂಗ್ ಅಕೌಂಟ್ಗೆ ಹಣ ಡೆಪಾಸಿಟ್ ಆಗುತ್ತೆ, ಪೆನ್ಷನ್ ಸ್ಕೀಮ್ ಇರ್ಬೋದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಇರ್ಬೋದು, ಲೋನ್ಸ್ ಇರ್ಬೋದು, ಎಲ್ಲವೂ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಅದರಿಂದ ಮಿಡಲ್ ಮೆನ್ ಅವಳಿ ಕಡಿಮೆ ಆಗಿದೆ, ಹಣದ ದುರುಪಯೋಗವೂ ಕೂಡ ಕಡಿಮೆ ಆಗಿದೆ. ಸೊ ಮತ್ತು ಇದೊಂದು ಆಧಾರ್ ಲಿಂಕ್ಡ್ ಇರೋದ್ರಿಂದ ಮತ್ತು ಪ್ಯಾನ್ ಲಿಂಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗದೇ ಇರುವಂಥದ್ದು, ಬ್ಯಾಂಕಿಂಗ್ನಲ್ಲಿ ಮಿಸ್ಯೂಸ್ ಆಗದೇ ಇರುವಂಥದ್ದು, ಬ್ಯಾಂಕ್ಗಳಲ್ಲಿ ಸಾಕಷ್ಟು ಬಾರಿ ಫ್ರಾಡ್ಗಳಾಗ್ತಾಯಿತ್ತು, ಬ್ಯಾಂಕ್ ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿ ಸಾಕಷ್ಟು ಬೆನಿಫಿಷರಿ ಅಕೌಂಟಿಂದ ದುಡ್ಡು ಎಲ್ಲ ಇದು ಮಾಡೋದಿತ್ತು. ಈಗ ಆ ಒಂದು ವ್ಯವಹಾರಗಳೆಲ್ಲ ಆಗೋದು ಕಡಿಮೆ ಆಗಿದೆ. ಆದರೆ ಇದು ಆನ್ಲೈನ್ ಫ್ರಾಡ್ಸು ಹೆಚ್ಚಾಗಿರುವಂಥದ್ದು ನಾವು ಗಮನಿಸ್ಬೋದು. ಈ ಸೈಬರ್ ಕ್ರೈಮ್ಸು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಫ್ರಾಡ್ಸು ಅದು ಜಾಸ್ತಿ ಆಗಿದೆ. ಅದಕ್ಕೆ ಇತ್ತೀಚೆಗೆ ಆ ಒಂದು ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಸ್ಕೀಮನ್ನು ಕೂಡ ಜಾರಿಗೆ ತಂದಿದ್ದಾರೆ.
1: ಒಬ್ಬ ಆರ್ಥಿಕ ತಜ್ಞರಾಗಿ ಸರ್, ಈ ಸುಧಾರಣೆಗಳು ವಿಕಸಿತ ಭಾರತ 2047 ಹೊತ್ತಿಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮೋದಿಕ್ಕೆ ಎಷ್ಟು ಸಹಾಯಕವಾಗುತ್ತೆ ಮತ್ತು ಇನ್ನಷ್ಟು ಏನು ಸುಧಾರಣೆಗಳನ್ನು ತಾವು ನಿರೀಕ್ಷೆ ಮಾಡಬಹುದು?
0: ಬ್ಯಾಂಕಿಂಗ್ ಸೆಕ್ಟರು ಮತ್ತು ಫೈನಾನ್ಸಿಯಲ್ ರಿಸೋರ್ಸಸ್ ಏನಿದೆ ಅದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ. ಆದರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನಾವು 2047 ವಿಕಸಿತ ಭಾರತವನ್ನು ಗುರಿಯಾಗಿಟ್ಟುಕೊಂಡು ನೋಡೋದಾದರೆ ಭಾರತದಲ್ಲಿ ಕೆಲವೊಂದು ಅಸಮಾನತೆ, ಫೈನಾನ್ಸಿಯಲ್ ಸೆಕ್ಟರಲ್ಲೂ ಕೂಡ ಅಸಮಾನತೆ ಇರುವಂಥದ್ದನ್ನ ಕಾಣ್ಬೋದು. ಏನಂತಂದರೆ ಕೆಲವು ಸ್ಟೇಟ್ಸು ವೇಗವಾಗಿ ಬೆಳೀತಾ ಇದೆ, ಮತ್ತು ವಿತಿನ್ ಸ್ಟೇಟ್ಸಲ್ಲಿ ಕೆಲವು ಸಿಟೀಸ್ ವೇಗವಾಗಿ ಬೆಳೀತಾ ಇದೆ, ಹಳ್ಳಿಗಾಡುಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಕಡಿಮೆ ಇರುವಂಥದ್ದು, ಬೆಂಗಳೂರಂತಹ ಸಿಟಿಗಳಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಇರುವಂಥದ್ದು. ಸೊ ಹೀಗಾಗಿ ಏನಾಗ್ತಾ ಇದೆ, ಹಣದ ವರ್ಗಾವಣೆ ಹಳ್ಳಿಗಳ ಕಡೆ ಹೋಗ್ತಾ ಇಲ್ಲ. ಅದರಿಂದ ನಾವು ರೂರಲ್ ಸೆಕ್ಟರ್ ಬ್ಯಾಂಕ್ಸನ್ನು ಜಾಸ್ತಿ ಸದೃಢಗೊಳಿಸ್ಬೇಕು, ಮತ್ತು ರೂರಲ್ ಏರಿಯಾದಲ್ಲಿ ಜಾಸ್ತಿ ಸಾಲ ಸಿಗುವಂಗೆ ಮಾಡಬೇಕು, ಅಲ್ಲಿ ಹೊಸ ಹೊಸ ಕೈಗಾರಿಕೆಗಳು, ಉದ್ಯಮಗಳು ಮತ್ತು ಆರ್ಥಿಕ ಚಟುವಟಿಕೆಗಳು ಇವುಗಳು ಹೆಚ್ಚಾಗುವಂತೆ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗುತ್ತೆ. ವಿಕಸಿತ ಭಾರತ ಅಂತಂದರೆ ಕೇವಲ GDP ಅಥವಾ ಪರ್ ಕ್ಯಾಪಿಟ ಇನ್ಕಮ್ನ ಜಾಸ್ತಿ ಮಾಡೋದಲ್ಲ, ಎಲ್ಲರನ್ನೂ ಒಳಗೊಂಡಂತಹ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಕೋನ ಇರುವಾಗ ಎಲ್ಲಿ ಒಂದು ರೀಜನಲ್ ಇಂಬ್ಯಾಲೆನ್ಸ್ ಇದೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ವರ್ಗಗಳಿದೆ, SC ST OBC ಮೈನಾರಿಟೀಸು ಮತ್ತು ವುಮೆನ್ನು, ಇವ್ರಿಗೆ ಜಾಸ್ತಿ ಆದ್ಯತೆಗಳನ್ನು ಈ ಒಂದು ಮೈಕ್ರೋಫೈನಾನ್ಸು ಅಥವಾ ಸಬ್ಸಿಡೈಸ್ಡ್ ಲೋನ್ಸು ಮತ್ತು ಸಬ್ಸಿಡೀಸ್ಗಳನ್ನ ಕೊಡೋದು, ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗಳಿಗೆ ಮತ್ತು ಟ್ರೈನಿಂಗ್ಗಳಿಗೆ ಇವುಗಳಿಗೆ ಆರ್ಥಿಕ ಸಹಾಯ ನೀಡೋದ್ರ ಮೂಲಕ ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬ್ಯಾಂಕುಗಳು ಪಾಲ್ಗೊಳ್ಬೋದು. ಅದ್ರ ಜೊತೆಗೆ ಕೆಲವೊಂದು MSME ಅಂತ ಏನು ಹೇಳ್ತೀವಿ ಆ ಸೆಕ್ಟರ್ಗಳಿಗೆ ಈ ಒಂದು ಬ್ಯಾಂಕ್ಗಳು ಸಾಕಷ್ಟು ಸಾಲ ನೀಡೋದ್ರ ಮೂಲಕ ಆ ಒಂದು ಎಂಟರ್ಪ್ರಿನರ್ಶಿಪ್ನ ಜಾಸ್ತಿ ಮಾಡಬಹುದು. ಹೊಸ ಹೊಸ ಉದ್ಯಮಗಳನ್ನು ಈ ಯಂಗ್ ಪೀಪಲ್ ಹೆಚ್ಚು ಯುವ ಜನರು ಅವರು ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅವರನ್ನು ಗುರುತಿಸಿ ಬ್ಯಾಂಕ್ಗಳು ಅವರಿಗೆ ಸಾಲ ನೀಡೋದ್ರ ಮೂಲಕ ಈ ಒಂದು ಹೊಸ ಉದ್ಯಮಗಳನ್ನು

0: ಉದ್ಯಮಶೀಲತೆಯನ್ನು ಬೆಳೆಸಲಿಕ್ಕೆ ಎಂಟರ್ಪ್ರಿನರ್ಶಿಪ್ಪು ಮತ್ತು ಸ್ಟಾರ್ಟಪ್ಸ್ ಅಂತ ಏನು ಹೇಳ್ತೀವಿ ಇವುಗಳನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಅವುಗಳ ಪ್ರೋತ್ಸಾಹಕ್ಕೆ ಬ್ಯಾಂಕುಗಳು ನಿಲ್ಲಬೇಕಾಗುತ್ತೆ.
1: ಓಕೆ,
0: ಸೊ ಆ ದೃಷ್ಟಿಕೋನದಲ್ಲಿ ಬ್ಯಾಂಕುಗಳು ತಮ್ಮ ವೃತ್ತಿಪರತೆ ಏನು ಹೆಚ್ಚುಗೊಳಿಸ್ಕೋಬೇಕಾಗುತ್ತೆ. ಅದ್ರ ಮೂಲಕ ಏನು ಮಾಡ್ಬೋದು ಅಂದರೆ ಆರ್ಥಿಕ ಅಭಿವೃದ್ಧಿಯನ್ನು ಸಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಎಲ್ಲ ರೀಜನ್ನು ಎಲ್ಲ ಜನರಿಗೆ ಮತ್ತು ಎಲ್ಲ ಸೆಕ್ಟರ್ಸು, ಈಗ ಇಂಡಸ್ಟ್ರಿಯಲ್ ಸೆಕ್ಟರ್ ಅಷ್ಟೇನು ನಮ್ಮ ಭಾರತದಲ್ಲಿ ಗ್ರೋತ್ ಆಗ್ತಾ ಇಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಬಂಡವಾಳವನ್ನು ಬ್ಯಾಂಕುಗಳು ಹೂಡಬೇಕಾಗುತ್ತೆ. ಹಾಗಾಗಿ ಬ್ಯಾಂಕುಗಳು, ಉದ್ಯಮಿಗಳು ಮತ್ತು ಸರ್ಕಾರಗಳು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಅದ್ರ ಮೂಲಕ ನಾವು ವಿಕಸಿತ ಭಾರತದ ಒಂದು ಕಲ್ಪನೆಗೆ ಸಹಾಯ ಮಾಡ್ದಂಗಾಗುತ್ತೆ ಅಥವಾ ಮುನ್ನುಡಿ ಬರೆದಂಗಾಗುತ್ತೆ.
1: ಎಸ್, ಈಗ ಭಾರತದ ಆರ್ಥಿಕ ಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಬಹಳ ಉತ್ತಮ ಮಟ್ಟದಲ್ಲಿದೆ ಅಂತ ಓದ್ತೀವಿ ನಾವು. ಹೇಗೆ ಅದಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಹೇಗೆ ಪೂರಕವಾದವು?
0: ಭಾರತ ವಿಶ್ವದಲ್ಲೇ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಆರ್ಥಿಕತೆ, ಜಿ ಡಿ ಪಿ ಅರೌಂಡ್ 7.8% ಇದೆ ಜಿ ಡಿ ಪಿ ಗ್ರೋತ್ ರೇಟು ಆನ್ ಎನ್ ಆವರೇಜ್. ಇದು ಏನು ತೋರಿಸುತ್ತೆ ಅಂತಂದರೆ ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳು ತುಂಬ ಡೈನಮಿಕ್ ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಡೈನಮಿಕ್ ಇನ್ ದಿ ಸೆನ್ಸ್ ದಟ್ ಇದು ಹಣದ ಚಲಾವಣೆಯನ್ನು ತೋರಿಸುತ್ತೆ. ಇಲ್ಲಿ ಸಾಕಷ್ಟು ಬ್ಯಾಂಕುಗಳು ಈ ಒಂದು ಲಿಬಲೈಜೇಷನ್ ಆದಮೇಲೆ ನರ್ಸಿಮಮ್ ಕಮಿಟಿ ಆಗ್ಬೋದು ಮತ್ತು ಇನ್ನಿತರ ಅಸೆಟ್ ಕ್ಲೀನಪ್ ಮತ್ತು ಕನ್ಸಾಲಿಡೇಷನ್ ಮೆಜರ್ಸಿಂದ ಆಗ್ಬೋದು, ಈಗೇನಾಗಿದೆ ಬ್ಯಾಂಕುಗಳಿಗೆ ಸಾಕಷ್ಟು ಸ್ವಾಯತ್ತತೆ ಇದೆ, ಅವರೇ ಡಿಸಿಷನ್ನ ಮಾಡುವಂಥದ್ದು ಮತ್ತು ಯಾವ ಲೋನ್ಗಳನ್ನು ನೀಡಬೇಕು ಅನ್ನೋ ಡಿಸಿಷನ್ನ ಅವರೇ ಕ್ವಿಕ್ಕಾಗಿ ತೊಗೋಬೋದು. ಆರ್ ಬಿ ಐ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದೆ, ಆ ಗೈಡ್ಲೈನ್ಸ್ ಮೇಲೆ ತೊಗೋಬೋದು. ಮೊದಲೆಲ್ಲ ಅದು ಹೈಯರ್ ಅಥಾರಿಟೀಸ್ಗೆ ಬರೆದು ಪರ್ಮಿಷನ್ ತೊಗೊಂಡು ಕೊಡುವಂಥದ್ದು ಡಿಲೇ ಆಗ್ತಾಯಿತ್ತು, ಈಗ ಇಮಿಡಿಯೇಟಾಗಿ ಸಾಲಗಳನ್ನು ನೀಡ್ಬೋದು. ಸೊ ಹೀಗಾಗಿ ಏನಾಗ್ತಾ ಇದೆ, ಭಾರತದಲ್ಲಿ ಸಾಲ ಚೆನ್ನಾಗಿ ಸಿಗ್ತಾ ಇದೆ, ಅದನ್ನು ಸರಿಯಾಗಿ ಸದುಪಯೋಗ ಆಗ್ತಾ ಇದೆ. ಅದರಿಂದ ಯಂಗ್ ಎಂಟರ್ಪ್ರಿನರ್ಸು ಬೆಳೀಲಿಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳಿರೋದ್ರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ, ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಿರುವಂಥದ್ದು, ಪೋರ್ಟ್ಸು ಏರ್ಪೋರ್ಟ್ಸು ಹೀಗೆ ನವ ಉದ್ಯಮಗಳು ಹೆಚ್ಚಾಗ್ತಿರೋದ್ರಿಂದ ಆರ್ಥಿಕತೆಗೆ ಇನ್ನೂ ಡೆಮೋಗ್ರಾಫಿಕ್ ಡಿವಿಡೆಂಡ್ ನಮ್ಮ ಭಾರತದಲ್ಲಿರೋದ್ರಿಂದ ಈ ಬ್ಯಾಂಕುಗಳ ಒಂದು ಸಪೋರ್ಟ್ ಸಹಾಯ ಭಾಳ ಮುಖ್ಯ ಆಗುತ್ತೆ.
1: ಅಂದರೆ ರಿಸೆಷನ್ ಪದನ ಅವಾಗ ಕೇಳ್ತಿರ್ತೀವಿ, ಇಡೀ ಜಾಗತಿಕ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ರು ಕೂಡ ಭಾರತದಲ್ಲಿ ಅದು ಅಷ್ಟು ಎಫೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಈ ಎಲ್ಲ ಸುಧಾರಣೆಗಳು ನಮಗೆ ಪರಿಹಾರ ನೀಡಿದ್ವ ಸರ್?
0: ಖಂಡಿತವಾಗಿ ಪರಿಣಾಮ ನೀಡಿದೆ. 2008-09 ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು, ವರ್ಲ್ಡ್ ಫೈನಾನ್ಷಿಯಲ್ ಕ್ರೈಸಿಸ್, ಬಟ್ ಭಾರತದಲ್ಲಿ ಆ ಒಂದು ತೊಂದರೆ ಆಗಲಿಲ್ಲ. ಯಾಕಂತಂದರೆ ಭಾರತದಲ್ಲಿರುವಂಥ ಒಂದು ರೊಬಾಸ್ಟ್ ಫೈನಾನ್ಷಿಯಲ್ ಸಿಸ್ಟಮ್, ಅದರಲ್ಲೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ಸೊ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಸಂಪೂರ್ಣವಾಗಿ ಭಾರತದ ಅಥವಾ ಆರ್ ಬಿ ಐನೆಲ್ಲ ಕಂಟ್ರೋಲ್ ಇರೋದ್ರಿಂದ ಮತ್ತು ಅವು ಒಳ್ಳೆ ಪ್ರುಡೆನ್ಷಿಯಲ್ ನಾರ್ಮ್ಸನ್ನು ಉಪಯೋಗಿಸ್ತಿರೋದ್ರಿಂದ, ಅಂದರೆ ಒಂದು ಸೌಂಡ್ ಬ್ಯಾಂಕಿಂಗ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಿರೋದ್ರಿಂದ ಅವುಗಳು ಈ ಒಂದು ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದಂತಹ ಹಣಕಾಸಿನ ಕ್ರೈಸಿಸ್ ಏನಿತ್ತು ಅದಕ್ಕೆ ರಿಸ್ಕ್ ಆಗಲಿಲ್ಲ, ನಮ್ಮ ಬ್ಯಾಂಕ್ಗಳಿಗೆ ಅಷ್ಟೊಂದು ರಿಸ್ಕ್ ಅನ್ಸರ್ಟನಿಟಿ ಒದಗಲಿಲ್ಲ. ಸೊ ಹಾಗಾಗಿ ಭಾರತದ ಹಣಕಾಸಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಫೌಂಡೇಶನ್ ಮೇಲೆ ಬಿಲ್ಡ್ ಆಗಿರೋದ್ರಿಂದ ಆ ಒಂದು ಬ್ಯಾಂಕಿಂಗ್ ವಲಯ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಕಾರ್ಯವಹಿಸ್ತಾ ಇದೆ. ಆದರೆ ಕೆಲವೊಂದು ವಲಯಗಳಲ್ಲಿ ಜಾಸ್ತಿ ಬ್ಯಾಂಕಿಂಗ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅದು ಎಲ್ಲ ವಲಯಗಳಲ್ಲೂ ಬ್ಯಾಂಕಿಂಗ್ ಸೆಕ್ಟರ್ ಆಗಬೇಕು. ಈಗ ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್, ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಬಟ್ ಬೇರೆ ರೂರಲ್ ಸೈಡಲ್ಲಿ ಬ್ಯಾಂಕುಗಳ ಪಾತ್ರ ದಿನೇ ದಿನೇ ಕಡಿಮೆ ಆಗ್ತಿದೆ. ಯಾಕಂದರೆ ಪ್ರಾಫಿಟ್ ಮೋಟಿವ್ ಜಾಸ್ತಿ ಆಗ್ತಾ ಇದೆ, ಸರ್ವಿಸ್ ಮೋಟಿವ್ ಅಥವಾ ಪ್ರುಡೆನ್ಷಿಯಲ್ ನಾರ್ಮ್ಸ್ ಅಂತ ಏನು ಹೇಳ್ತೀವಿ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಏನು ಹೇಳ್ತೀವಿ, ಅದಾಗ್ತಾ ಇಲ್ಲ.
1: ಓಕೆ, ಮುಂದಿನ ದಿನಗಳಲ್ಲಿ ಅದು ಆಗಲಿ ಸರ್,
0: ಅದು ಆಗಲಿ
1: ಸುಧಾರಣೆಯ ಮತ್ತೊಂದು ಮೈಲುಗಲ್ಲನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬ್ಯಾಂಕಿಂಗ್ ಕ್ಷೇತ್ರದ ಸದ್ಯದ ಸುಧಾರಣೆಗಳು ಸಹಾಯಕವಾಗಲಿ. ಸದೃಢ ಭಾರತದ ಪರಿಕಲ್ಪನೆಗೆ ನಿಜವಾಗ್ಲೂ ಆ ಪರಿಕಲ್ಪನೆ ಸಾಕಾರ ಆಗೋದಕ್ಕೆ ಸಹಾಯ ಆಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಇವತ್ತಿನ ಚರ್ಚೆಗೆ ಬಂದದಕ್ಕಾಗಿ ತಮಗೆ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ಧನ್ಯವಾದಗಳು ಸರ್.
0: ತಮಗೂ ಧನ್ಯವಾದಗಳು.
2: ಇದುವರೆಗೂ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳು ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸೆಕ್, ನಡೆಸಿಕೊಟ್ಟರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ

0: 그렇게.
1: ಸ್ನೇಹಿತರೆ, ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಕ್ರಮದ 6ನೇ ದಿನ ಇಂದು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. ಅಕ್ಟೋಬರ್ 10ರವರೆಗೆ ಪ್ರತಿದಿನ ಮಧ್ಯಾಹ್ನ 3:30 4:30 ನಿಮಗಾಗಿ ಮೂಡಿ ಬರ್ತಾ ಇರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ಮೊದಲಿಗೆ ಕೇಳಿ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಜೊತೆಗೆ ವಿಜ್ಞಾನ ಲೇಖಕರೂ ಆದ ಶ್ರೀ ರಮೇಶ್ ನಾಯ್ಡು ವಿ ಅವರಿಂದ ಪರಿಸರ ಸ್ನೇಹಿ ರಾಕೆಟ್ ತಂತ್ರಜ್ಞಾನದ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳುಹಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈಗ ಕೇಳಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನು.
1: ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ನಾಯ್ಡು ವಿ, ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಈ ದಿನ ನಾವು ಗ್ರೀನ್ ರಾಕೆಟ್ ಅಥವಾ ಹಸಿರು ರಾಕೆಟ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ರಾಕೆಟ್ ಪ್ರೊಪಲ್ಷನ್ ಎಂದರೇನು ಎಂದು ನೋಡೋಣ. ರಾಕೆಟ್ ಅನ್ನು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ತಳ್ಳಲು ಬಳಸುವ ಚಲನಶೀಲ ವಿಧಾನಕ್ಕೆ ರಾಕೆಟ್ ಪ್ರೊಪಲ್ಷನ್ ಅಂತ ಹೇಳಬಹುದು. ರಾಕೆಟ್ ಇಂಜಿನ್ನಲ್ಲಿ ಇಂಧನ ಮತ್ತು ಆಕ್ಸಿಡೈಸರ್ ಮಿಶ್ರಣವಾಗಿ ಉರಿದಾಗ ಅತಿ ಹೆಚ್ಚಿನ ಒತ್ತಡದ ಅನಿಲಗಳು ಕೆಳಮುಖವಾಗಿ ಹೊರಬರುತ್ತದೆ. ಈ ತಳ್ಳುವಿಕೆಯು ರಾಕೆಟ್ ಅನ್ನು ಮೇಲೆ ಹಾರಿಸುತ್ತದೆ. ಇದು ನ್ಯೂಟನ್ನ 3ನೆಯ ಚಲನೆಯ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ರಾಕೆಟ್ಗಳಲ್ಲಿ ದ್ರವೀಕೃತ ಆಮ್ಲಜನಕದೊಂದಿಗೆ ದ್ರವೀಕೃತ ಜಲಜನಕ ಮತ್ತು ನೈಟ್ರೋಜನ್ ಟೆಟ್ರಾಕ್ಸೈಡ್ ದೊಂದಿಗೆ ಹೈಡ್ರಾಜೀನ್ ಆಧಾರಿತ ಇಂಧನಗಳನ್ನು ಬಳಸಲಾಗುತ್ತದೆ. ಇಲ್ಲಿ ದ್ರವೀಕೃತ ಆಮ್ಲಜನಕ ಅಥವಾ ನೈಟ್ರೋಜನ್ ಟೆಟ್ರಾಕ್ಸೈಡ್ ಅನ್ನು ಆಕ್ಸಿಡೈಸರ್ ಆಗಿ ಉಪಯೋಗಿಸಲಾಗುತ್ತದೆ. ಘನ ಇಂಧನ ಆಧಾರಿತ ರಾಕೆಟ್ಗಳಲ್ಲಿ ಅಮೋನಿಯಂ ಪರ್ಕ್ಲೋರೇಟ್ ಅನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ವಿಶೇಷವಾಗಿ ಹೈಡ್ರಾಜೀನ್ ಆಧಾರಿತ ಇಂಧನ ಅತ್ಯಂತ ವಿಷಕಾರಿ ಮತ್ತು ಪರಿಸರಕ್ಕೆ ಹಾನಿಕಾರಕ, ಜೊತೆಯಲ್ಲಿ ಇದರ ನಿರ್ವಹಣೆ ಕೂಡ ತುಂಬಾ ಅಪಾಯಕಾರಿ. ಹಾಗೆಯೇ ಅಮೋನಿಯಂ ಪರ್ಕ್ಲೋರೇಟ್ ಆಧಾರಿತ ಘನ ಇಂಧನ ಉರಿಯುವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಕ್ಲೋರಿನ್ ಬಿಡುಗಡೆಯಾಗುತ್ತದೆ. ಇದು ಭೂಮಿಯ ಓಜೋನ್ ಪದರವನ್ನು ಹಾನಿಗೊಳಿಸುವುದಲ್ಲದೆ ಮಣ್ಣನ್ನು ಮತ್ತು ಅಂತರ್ಜಲವನ್ನು ಕಲುಷಿತಗೊಳಿಸಬಹುದು. ಇದಕ್ಕೆಲ್ಲ ಉತ್ತರ ಹಸಿರು ಪ್ರೊಪಲ್ಷನ್ ಅಥವಾ ಹಸಿರು ಇಂಧನ ಆಧಾರಿತ ರಾಕೆಟ್ಗಳು. ಈ ಹಸಿರು ಇಂಧನಗಳು ಪರಿಸರಕ್ಕೆ ಹಾನಿ ಮಾಡದ ಕಡಿಮೆ ವಿಷಕಾರಿ ಮತ್ತು ಸುರಕ್ಷಿತ ಇಂಧನಗಳು. ಹಸಿರು ಇಂಧನಕ್ಕೆ ಒಂದು ಪ್ರಮುಖ ಉದಾಹರಣೆ ದ್ರವೀಕೃತ ಮೀಥೇನ್. ಇದು ಸಂಪೂರ್ಣವಾಗಿ ಉರಿಯಬಲ್ಲ ಮತ್ತು ಪರಿಸರ ಸ್ನೇಹಿ ಇಂಧನ. ಇದೇ ರೀತಿ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಇಂಧನವಾಗಿ ಉಪಯೋಗಿಸುವ ಪ್ರಯತ್ನಗಳು ನಡೆದಿವೆ. ಜೊತೆಯಲ್ಲಿ ಹೈಡ್ರೋಜೀನ್ ಮುಕ್ತ ಇಂಧನಗಳ ಅಭಿವೃದ್ಧಿಯ ಪ್ರಯತ್ನವೂ ನಡೆದಿದೆ. ನಮ್ಮ ಇಸ್ರೋ ಕೂಡ ಪರಿಸರ ಮಾಲಿನ್ಯವನ್ನು ತಗ್ಗಿಸಲು ಮತ್ತು ರಾಕೆಟ್ ಉಡಾವಣೆಗಳ ದಕ್ಷತೆಯನ್ನು ಹೆಚ್ಚಿಸಲು ಹಲವಾರು ಹಸಿರು ಇಂಧನಗಳ ಅಭಿವೃದ್ಧಿಯನ್ನು ಕೈಗೊಂಡಿದೆ. ಹೈಡ್ರಾಕ್ಸಿ ಅಮೋನಿಯಂ ನೈಟ್ರೇಟ್ ಮತ್ತು ಅಮೋನಿಯಂ ಡೈ ನೈಟ್ರಮೈಡ್ ನಂತಹ ಇಂಧನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಎಡೆಗೆ ಹೆಜ್ಜೆಯನ್ನು ಇಡುತ್ತಿದೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ನೋಡೋಣ. ಇಸ್ರೋ ಸೀನ್, ಇದು ಸಾಮಾನ್ಯ ಸೀಮೆ ಎಣ್ಣೆಯ ಅತ್ಯಂತ ಶುದ್ಧೀಕರಿಸಿದ ರಾಕೆಟ್ ದರ್ಜೆಯ ಇಂಧನ. ಇದನ್ನು ಇಸ್ರೋ ತನ್ನ ಸೆಮಿ ಕ್ರಯೋಜೆನಿಕ್ ಎಂಜಿನ್ನಲ್ಲಿ ಬಳಸುತ್ತದೆ.

0: ಹಾಗೂ ಅಮೋನಿಯಂ ಡೈ ನೈಟ್ರಮೈಡ್ ಅನ್ನು ಆಕ್ಸಿಡೈಸರ್ ಆಗಿ ಬಳಸಲಾಗುತ್ತದೆ. ಇದು ಮೊದಲೇ ಹೇಳಿದಂತೆ ಪ್ರಸ್ತುತ ರಾಕೆಟ್ ಘನ ಇಂಜಿನ್ಗಳಿಂದ ಹೊರಬರುವ ಕ್ಲೋರಿನ್ ಆಧಾರಿತ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ತಡೆಯುತ್ತದೆ. ಇದಲ್ಲದೆ ಉಪಗ್ರಹಗಳ ಕಕ್ಷಾ ನಿಯಂತ್ರಣಕ್ಕೆ ಕೂಡ ಸಾಮಾನ್ಯವಾಗಿ ಹೈಡ್ರೋಜಿನ್ ಆಧಾರಿತ ಇಂಧನವನ್ನು ಬಳಸಲಾಗುತ್ತದೆ. ಇದಕ್ಕೆ ಪರ್ಯಾಯವಾಗಿ ಹೈಡ್ರಾಕ್ಸಿಲ್ ಅಮೋನಿಯಂ ನೈಟ್ರೇಟ್, ಅಮೋನಿಯಂ ನೈಟ್ರೇಟ್, ಮೆಥೆನಾಲ್ ಹಾಗೂ ನೀರನ್ನು ಒಳಗೊಂಡ ಮಿಶ್ರಣವನ್ನು ನಮ್ಮ ಇಸ್ರೋ ಸಂಸ್ಥೆಯ ಎಲ್ಪಿಎಸ್ಸಿ ಕೇಂದ್ರವು ಅಭಿವೃದ್ಧಿಪಡಿಸಿದೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಖಾಸಗಿ ವಲಯದಲ್ಲೂ ಪ್ರಯತ್ನಗಳು ನಡೆದಿವೆ. ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಬೆಂಗಳೂರಿನದೇ ಆದ ಬೆಲಾಟ್ರಿಕ್ಸ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸುತ್ತಿರುವ ಗ್ರೀನ್ ಮೊನೋಪ್ರೊಪಲೆಂಟ್ಗಳು. ಇದೇ ರೀತಿ ಪ್ರಪಂಚದ ಹಲವೆಡೆ ಹಸಿರು ಇಂಧನ ಆಧಾರಿತ ರಾಕೆಟ್ಗಳ ಉಪಯೋಗದ ಕಡೆಗೆ ಪ್ರಯತ್ನಗಳು ನಡೆದಿವೆ. ಈ ಎಲ್ಲಾ ಪ್ರಯತ್ನಗಳಿಂದ ನಮ್ಮ ಭೂಮಿ ಮತ್ತು ವಾತಾವರಣಕ್ಕೆ ಆಗುವ ಹಾನಿ ಕಡಿಮೆಯಾಗುತ್ತದೆ ಎಂದು ಆಶಿಸೋಣ.
1: ಸ್ನೇಹಿತರೆ, ಇಂದಿನ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಶ್ರೀ ರಮೇಶ್ ನಾಯ್ಡು ವಿ ಅವರ ಮಾತುಗಳನ್ನು ಕೇಳಿದಿರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಗಮನವಿಟ್ಟು ಕೇಳಿ ನಿಮ್ಮ ಉತ್ತರಗಳು ನಮಗೆ ಸಂದೇಶದ ಮೂಲಕ ತಲುಪಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಬಂದು ತಲುಪಬೇಕು. ಪ್ರತಿಯೊಂದು ಪ್ರಶ್ನೆಗೂ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಎಂದಿನಂತೆ ಸಿಗಲಿದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಪ್ರಶ್ನೆ ಇನ್ನೊಮ್ಮೆ. ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು? ಇದು ನಮ್ಮ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವುದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಸಮಯ. ಪ್ರಶ್ನೆ ಆಗಿತ್ತು, ರಾಕೆಟ್ ಇಂಧನಗಳಲ್ಲಿ ದ್ರವೀಯ ಆಮ್ಲಜನಕ ಮತ್ತು ಜಲಜನಕದ ಸಂಯೋಜನೆಯ ಪ್ರಮುಖ ಪರಿಸರ ಸ್ನೇಹಿ ಲಾಭವೆನಿಸುವ ಉಪ ಉತ್ಪನ್ನವೇನು ಅನ್ನುವುದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ನೀರು. ದ್ರವ ಆಮ್ಲಜನಕ ಮತ್ತು ದ್ರವ ಹೈಡ್ರೋಜನ್ ಸುಟ್ಟಾಗ ಪ್ರಮುಖವಾಗಿ ನೀರಿನ ಆವಿಯನ್ನ ಬಿಡುಗಡೆ ಮಾಡುತ್ತದೆ. ವಿಷಕಾರಿ ಅನಿಲಗಳು ಬಿಡುಗಡೆಯಾಗುವುದಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರು ಎಂಬುದಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನಯಾತ್ರಿಗಳನ್ನು ನಿಯೋಜಿಸಿಕೊಂಡಿದೆ? ಅನ್ನೋದು ನಮ್ಮ ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಎಂದಿನಂತೆ ನಿಮಗೆ ಮತ್ತೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಹೀಗಿತ್ತು: ಪ್ರಸ್ತುತ ಇಸ್ರೋ ಸಂಸ್ಥೆಯು ಗಗನಯಾನಕ್ಕಾಗಿ ಎಷ್ಟು ಗಗನ ಯಾತ್ರಿಗಳನ್ನು ನಿಯೋಜಿಸಿಕೊಂಡಿದೆ ಅನ್ನುವುದು ಎರಡನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 4. ಗಗನಯಾನ್ ಯೋಜನೆಯಡಿ ಇಸ್ರೋ 4 ಪೈಲಟ್ಗಳನ್ನು ನಿಯೋಜಿಸಿಕೊಂಡಿದೆ. ಪ್ರಶಾಂತ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. ಇವರಲ್ಲಿ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ಇಸ್ರೋ ಯಾತ್ರೆಯಾಗಿ ಸ್ಪೇಸ್ ಎಕ್ಸ್ ನಾಸಾ ಸಹಯೋಗದ ಆಕ್ಸಿಯಂ 4 ಗಗನ ನೌಕೆಯಲ್ಲಿ ಪೈಲಟ್ ಆಗಿ ಬಾಹ್ಯಾಕಾಶಕ್ಕೆ ಯಾನ ಮಾಡಿ ಬಂದಿದ್ದಾರೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಎಂಬುದಾಗಿತ್ತು. ಕಾರ್ಯಕ್ರಮದಲ್ಲಿ ಮೂರನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೂರನೇ ಪ್ರಶ್ನೆ ಹೀಗಿದೆ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋದು ನಮ್ಮ ಮೂರನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013 9480910013. ಈ ಸಂಖ್ಯೆಗೆ ನೀವು ನಮಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗ್ತಾ ಇದೆ.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಮೂರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ನಮ್ಮ ಪ್ರಶ್ನೆಯಾಗಿತ್ತು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅನ್ನೋದು ಮೂರನೇ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ 1969. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ದೂರದೃಷ್ಟಿಯ ಫಲವಾಗಿ ಈ ಹಿಂದಿನ ಇನ್ಕೋಸ್ಪಾರ್ ಸಂಸ್ಥೆಯನ್ನ ಬದಲಾಯಿಸಿ ಆಗಸ್ಟ್ 15, 1969 ಅಧಿಕೃತವಾಗಿ ಇಸ್ರೋ ಅನ್ನು ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ವೈಜ್ಞಾನಿಕ ಸಂಶೋಧನೆಗಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪ್ರಮುಖ ಉದ್ದೇಶದೊಂದಿಗೆ ಈ ಸಂಸ್ಥೆ

ಕಲೆಯನ್ನು ಹುಟ್ಟುಹಾಕಲಾಗಿದೆ. ಸ್ನೇಹಿತರೆ, ನಮ್ಮ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ 1969 ಅನ್ನೋದಾಗಿತ್ತು. ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ನಾಲ್ಕನೇ ಪ್ರಶ್ನೆ ಹೀಗಿದೆ: ಇಸ್ರೋದ UR ರಾವ್ ಉಪಗ್ರಹ ಕೇಂದ್ರ ಅಥವಾ URSCಯ ಪ್ರಸ್ತುತ ನಿರ್ದೇಶಕರು ಯಾರು? ಪ್ರಶ್ನೆ ಮತ್ತೊಮ್ಮೆ: ಇಸ್ರೋದ UR ರಾವ್ ಉಪಗ್ರಹ ಕೇಂದ್ರ ಅಥವಾ URSCಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಸಮಯ ಆಗಿದೆ 4:02:10. ಈ ಸಮಯದ ಕಾರ್ಯಕ್ರಮ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ 4ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವ ಸಮಯ. ಇಸ್ರೋದ ಯುಆರ್ ರಾವ್ ಉಪಗ್ರಹ ಕೇಂದ್ರ ಅಥವಾ ಯುಆರ್ಎಸಿಯ ಪ್ರಸ್ತುತ ನಿರ್ದೇಶಕರು ಯಾರು ಅನ್ನೋದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಡಿಕೆ ಸಿಂಗ್. ಶ್ರೀ ದಿನೇಶ್ ಕುಮಾರ್ ಸಿಂಗ್ ಅವರು ಇದೇ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರದ ನೂತನ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ ಎನ್ಜಿಎಲ್ವಿಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ ಎನ್ಜಿಎಲ್ವಿಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಸಂಯೋಜನೆ ಯಾವುದು ಅನ್ನೋದು ಕಾರ್ಯಕ್ರಮದ 5ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಳಿಸಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ 5ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿಯುವ ಸಮಯ. ಪ್ರಶ್ನೆಯಾಗಿತ್ತು, ಇಸ್ರೋದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಥವಾ NGLVಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಪರಿಸರ ಸ್ನೇಹಿ ಇಂಧನ ಯಾವುದು, ಇಂಧನ ಸಂಯೋಜನೆ ಯಾವುದು ಅನ್ನೋದು ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ ಆಮ್ಲಜನಕ ಮೀಥೇನ್, LOX ಮೀಥೇನ್ ಆರ್ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಅನ್ನೋದು ಸರಿಯಾದ ಉತ್ತರ. ಇಸ್ರೋ NGLVಯ ಮೊದಲ ಮತ್ತು ಎರಡನೇ ಹಂತಗಳಿಗೆ ದ್ರವ ಆಮ್ಲಜನಕ ಮೀಥೇನ್ ಬಳಸುವ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಸ್ವಚ್ಛ ದಹನ, ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಮರುಬಳಕೆಗೆ ಸೂಕ್ತವಾಗಿದೆ. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆಯನ್ನ ಗಮನವಿಟ್ಟು ಕೇಳಿ. ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಪ್ರಶ್ನೆ ಮತ್ತೊಮ್ಮೆ, ಇಸ್ರೋದ LVM3ರ ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು

ಸ್ನೇಹಿತರೆ, ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಆರನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು? ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋಕೆ ನಿಮಗೆ ಮತ್ತಷ್ಟು ಕಾಲಾವಕಾಶ ಸಿಗ್ತಾ ಇದೆ. ಮತ್ತೊಂದು ಹಾಡನ್ನ ಕೇಳಿ ಬನ್ನಿ, ನಂತರ ಉತ್ತರಗಳನ್ನು ಹಾಗೆ ಕಳಿಸ್ತಾ ಇರಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉತ್ತರ ಕಳಿಸಬೇಕಾಗಿರುವಂತಹ ಸಂಖ್ಯೆ 9480901013.

ಸ್ನೇಹಿತರೆ, ಇಸ್ರೋ ಹಾಗೂ ಎಫ್ಎಂ ರೈನ್ಬೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಹಿಂದಿನ ಪ್ರಶ್ನೆಯಾಗಿತ್ತು, ಇಸ್ರೋದ LV-M3 ಉನ್ನತೀಕರಣಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಸ್ರೋ ಸೀನ್ ಎಂಬುದು ಏನು ಅನ್ನುವುದು ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಪರಿಸರ ಸ್ನೇಹಿ ಇಂಧನ ಅಥವಾ ಇಂಧನ, ಗ್ರೀನ್ ಪ್ರೊಪಲ್ಯಾಂಟ್ ಆರ್ ಪ್ರೊಪಲ್ಯಾಂಟ್ ಅನ್ನೋದು ಸರಿಯಾದ ಉತ್ತರ. AC-2000 ಸೆಮಿ ಕ್ರಯೋಜೆನಿಕ್ ಎಂಜಿನ್ ದ್ರವ ಆಮ್ಲಜನಕ ಮತ್ತು ಇಸ್ರೋ ಸೀನ್ ಬಳಸುತ್ತದೆ. ಈ ರಾಸಾಯನಿಕಗಳು ಪ್ರಸ್ತುತದಲ್ಲಿ ಬಳಕೆಯಲ್ಲಿರುವ ಮಿಶ್ರಣ ಮಾತ್ರದಿಂದ ಹೊತ್ತಿಕೊಳ್ಳುವ ಇಂಧನಗಳಿಗಿಂತ ಕಡಿಮೆ ವಿಷಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ 6 ಪ್ರಶ್ನೆಗಳನ್ನು ಕೇಳಿದ್ದಾಗಿದೆ. 7ನೇ ಪ್ರಶ್ನೆಯಡೆಗೆ ಸಾಗುವ ಸಮಯ. 7ನೇ ಪ್ರಶ್ನೆ ಹೀಗಿದೆ. ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು? ಅನ್ನೋದು ಕಾರ್ಯಕ್ರಮದ 7ನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಾರ್ಯಕ್ರಮದ 7ನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆ ಏನಾಗಿತ್ತು ಅಂದ್ರೆ, ತನ್ನ ವಾತಾವರಣದಲ್ಲಿ ಹೆಚ್ಚು ಮೀಥೇನ್ ಹೊಂದಿರುವ ಸೌರಮಂಡಲದ ಆಕಾಶಕಾಯ ಯಾವುದು ಅನ್ನುವುದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡೋದಾದ್ರೆ, ಸರಿಯಾದ ಉತ್ತರ ಟೈಟಾನ್. ಶನಿಯ ಉಪಗ್ರಹವಾದ ಟೈಟಾನ್ ತನ್ನ ವಾತಾವರಣದಲ್ಲಿ 5% ಮೀಥೇನ್ ಹೊಂದಿದೆ. ಅದರಲ್ಲಿ ಮೋಡ, ಮಳೆ, ಕೊಳಗಳು ಮತ್ತು ನದಿಗಳೆಲ್ಲ ಪೂರಾ ಮೀಥೇನ್ನಿಂದಲೇ ಆಗಿವೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಗಮನ ವಹಿಸಿ ಕೇಳಿ. ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು? ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ, ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಗೆ ನಿಮ್ಮ ಉತ್ತರಗಳು ನಮಗೆ ಬಂದು ತಲುಪಬೇಕು ಅಂದರೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಬೇಕು. ನಮ್ಮ ಸಂಖ್ಯೆ 9480901013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ ಹಾಗೂ ಇಸ್ರೋ ಜಂಟಿಯಾಗಿ ಆಯೋಜಿಸಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕೊನೆಯ ಪ್ರಶ್ನೆ ಹೀಗಿತ್ತು: ಭಾರತೀಯ ಉಪಗ್ರಹ ಯೋಜನೆಯೊಂದರ ಮೊಟ್ಟ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದವರು ಯಾರು ಅನ್ನೋದು ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಮತಿ ಅನುರಾಧ ಟಿಕೆ. ಶ್ರೀಮತಿ ಅನುರಾಧ ಟಿಕೆ ಅನ್ನೋದು ಸರಿಯಾದ ಉತ್ತರ. 2011 ಅನುರಾಧ ಟಿಕೆ ಅವರು GSAT-12 ಸಂವಹನ ಉಪಗ್ರಹ ಯೋಜನೆಯ ನೇತೃತ್ವ ವಹಿಸುವ ಮೂಲಕ ಇಸ್ರೋದ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿಯಾಗಿ ಇತಿಹಾಸ ನಿರ್ಮಿಸಿದರು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದಂತಹ ಪ್ರಶ್ನೆಗಳು ಹಾಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಗೂ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇವೆ. ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು, ಪ್ರಸಾರವಾದಂತಹ ಹಾಡುಗಳೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಸರಿಯಾಗಿ 3:30 ಮತ್ತೆ ಕೊನೆಯ ಭಾಗ ಪ್ರಸಾರ ಆಗಲಿದೆ, ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು UR ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಧನ್ಯವಾದ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:30:59. ಈ ಸಮಯದ ಕಾರ್ಯಕ್ರಮ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ರದೇಶದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ. ಇದು ನಮ್ಮ ದೇಶದಲ್ಲೇ ಇರುವಂತಹ ಉತ್ತರ ಪ್ರದೇಶದಲ್ಲಿದೆ ಅನ್ನೋ ಒಂದು ಕ್ಲೂ ಕೊಡ್ತೀನಿ. ಹಾಗೆ ಇದನ್ನು ಪ್ರೇಮ ಮಹಲ್ ಅಂತ ಕರೀತಾರೆ. ಇಷ್ಟು ಹೇಳಿದ ಮೇಲೆ ನಿಮಗೇನು ಜಾಸ್ತಿ ಕ್ಲೂ ಬೇಡ ಅಂತ ಅನಿಸುತ್ತೆ. ಇದಿರೋದು ಉತ್ತರ ಪ್ರದೇಶದಲ್ಲಿ, ಹಾಗೆ ಇದನ್ನು ಪ್ರೇಮ ಮಹಲ್ ಅಂತ ಕರೀತಾರೆ. ಯಾವ ಪ್ರದೇಶ, ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು, ಬೇಗ ಬೇಗ ರೆಡಿ ಆಗಿ ಅಂತ ಹೇಳ್ತಾ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಅಮೃತ ವರ್ಷಿಣಿ ಚಿತ್ರದಿಂದ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಎಂಜಾಯ್ ಮಾಡಿ.

ವೀರಮದಕರಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ಎಂಎಂ ಕೀರವಾಣಿ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಅಂತ ಹೇಳಿದ್ದೆ. ತುಂಬಾ ಜನ ಗೆಸ್ ಮಾಡಿದ್ದೀರಾ, ಕರೆಕ್ಟಾಗಿನೇ ಗೆಸ್ ಮಾಡಿದ್ದೀರಾ. ಎಲ್ಲಿ ಇರಬಹುದು ಅಂತ ಯಾರ್ಯಾರು ಹೇಳಿದ್ದೀರಾ ಅಂದರೆ ಜಯಪುಟ್ಟಸ್ವಾಮಿ ಅವರು, ಹಾಗೆ ಯಾರಿದು, ನಾವು ಶೇಂಗಾ ಬಿತ್ತನೆ ಕಾರ್ಯ ಮಾಡ್ತಾ ಇದ್ದೀವಿ, ಇನ್ನು ಸ್ವಲ್ಪ ದಿನ ಇದೆ, ಇಲ್ಲ ಇಲ್ಲ ಹಾಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ನೀವು ಬೇಕಿದ್ರೆ ಇವಾಗಲೇ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನೇತ್ರ ಅವರು ಕೆಂಗೇರಿಯಿಂದ ಕಳಿಸಿದ್ದಾರೆ. ಇಲ್ಲ, ನೀವು ಕರೆಕ್ಟಾಗಿ ಗೆಸ್ ಮಾಡಿಲ್ಲ. ಹಾಗೆ ಮಂಜುನಾಥ್ ಲಗ್ಗೆರೆ ಅವರು ಸರಿಯಾಗಿ ಹೇಳಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ರಟ್ಟಿಹಳ್ಳಿಯಿಂದ ಲಕ್ಷ್ಮೀಕಾಂತ್ ನವಲೆ ಅವರು ಸಂದೇಶ ಕಳಿಸಿದ್ದಾರೆ. ಅನುರಾಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಹೇಳೋ ಸಮಯ ಬಂದೇ ಬಿಡ್ತು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೋಗ್ತಾ ಇರೋದು ಉತ್ತರ ಪ್ರದೇಶದ ಆಗ್ರಾಗೆ. ಆಗ್ರಾದಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತೇ ಇದೆ, ವಿಶ್ವ ಪ್ರಸಿದ್ಧ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದಂತಹ ಪ್ರೇಮ ಮಹಲ್, ತಾಜ್ ಮಹಲ್ ಆಗ್ರಾದಲ್ಲಿದೆ. ಆಗ್ರಾದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು. ಆಗ್ರಾದಲ್ಲಿರುವ ಕೋಟೆ ಇದು ಇಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ. ಆಗ್ರಾದಲ್ಲಿ ಆಗ್ರಾ ಫೋರ್ಟ್ ಅಂತ ಇದೆ, ಹಾಗೆ ತಾಜ್ ಮಹಲ್, ಈ ಎರಡು ಆಗ್ರಾದ ಪ್ರಮುಖ ಆಕರ್ಷಣೆಗಳಾಗಿವೆ. ಇಲ್ಲಿ ಈ ಆಗ್ರಾ ಕೋಟೆಯಲ್ಲಿ ಏನಿದೆ ಅಂತ ನೋಡೋದಾದರೆ, ಮೊಘಲರ ಆಳ್ವಿಕೆಯ ಕಾಲದ ವೈಭವವನ್ನು ಈ ಕೋಟೆ ಸಾರುತ್ತೆ. ರಾಣಿ ಜೋಧಬಾಯಿ ಅರಮನೆ, ಅಕ್ಬರ್ ರಾಜನ ಆಸ್ಥಾನ, ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಅರಸರ ದರ್ಬಾರು, ಮೊಘಲರ ಪಾಶ್ಚಾತ್ಯ ಶೈಲಿಯ ವಾಸ್ತುಶಿಲ್ಪ ಶ್ರೀಮಂತಿಕೆಯನ್ನು ಕೋಟೆಯ ಪ್ರತಿ ಮೂಲೆಯಲ್ಲಿಯೂ ಪ್ರತಿಬಿಂಬಿಸುತ್ತದೆ. ಈ ಕೋಟೆಯ ಮತ್ತೊಂದು ಆಕರ್ಷಣೆ ಅಂದರೆ, ರಾಣಿ ಜೋಧಾಬಾಯಿ ಅವರಿಗೋಸ್ಕರ ಅಕ್ಬರ್ ರಾಜ ಕಟ್ಟಿಸಿದಂತಹ ಕೃಷ್ಣನ ಮಂದಿರ, ಇದು ಸಹ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಈ ಒಂದು ಕೋಟೆಯನ್ನು ಸುತ್ತು ಹಾಕಲು ಕನಿಷ್ಠ 4-5 ತಾಸು ಬೇಕಾಗುವುದು. ಕೋಟೆಯ ಮೇಲಿನಿಂದ ಒಂದು ಕೋನದಿಂದ ತಾಜ್ ಮಹಲನ್ನು ನೋಡಬಹುದು. ಹಾಗಾದರೆ ಈ ಆಗ್ರಾದಲ್ಲಿರುವಂತಹ ಆಗ್ರಾ ಫೋರ್ಟ್ ಅಂತ ಏನು ಕರೀತಾರೆ, ಇಲ್ಲಿ ನೀವೇನಾದರೂ ಹೋದರೆ ನಿಜವಾಗ್ಲೂ ಅಷ್ಟು ವರ್ಷ ಹಿಂದೆ ಹೋಗ್ಬಿಡ್ತೀರಾ. ಮೊಘಲರ ಆಳ್ವಿಕೆಯ ರಿಚ್ನೆಸ್ ಏನಿತ್ತು ಅದನ್ನು ಕಣ್ ತುಂಬ್ಕೋಬಹುದು. ಎಷ್ಟೊಂದು ಹೋಗಿದೆ ಆದರೂ ಈಗಲೂ ನೋಡ್ಬೋದು, ಅಲ್ಲಿ ಪ್ರತಿಯೊಂದು ಗೋಡೆ ಮೇಲೂ, ಪ್ರತಿಯೊಂದು ಕಂಬದ ಮೇಲೂ ವಾಸ್ತುಶಿಲ್ಪವನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಂದರೆ, ಆ ಗೋಡೆಯ ಇದನ್ನು ಕೊರೆದ್ಬಿಟ್ಟು ಗೋಡೆಯಲ್ಲಿ ಅಥವಾ ಕಂಬದಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ಅದನ್ನು ಕೊರೆದು ಅದರೊಳಗೆ ತುಂಬ ಅಮೂಲ್ಯವಾಗಿರುವಂತಹ ರತ್ನಗಳು, ಹವಳಗಳನ್ನೆಲ್ಲ ಹಾಕಿದ್ದಾರೆ. ಈಗ ಅದೆಲ್ಲ ದರೋಡೆ ಆಗಿ ಸುಮಾರಷ್ಟು ಹೋಗಿದೆ. ಆದರೂ ಈಗ ನಾವು ಅಲ್ಲಿ ಹೋದಾಗ ಅಲ್ಲಿರೋ ಗೈಡ್ಗಳೆಲ್ಲ ಫೋನಲ್ಲಿ

ಟಾರ್ಚ್ ಆನ್ ಮಾಡಿ ಟಾರ್ಚ್ ಬಿಟ್ಟು ತೋರಿಸ್ತಾರೆ, ಅದು ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಅಂತಂದರೆ, ಅದೆಲ್ಲ ಕರೆಕ್ಟಾಗಿದ್ದಾಗ ಅವರೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ಎಷ್ಟು ವಿಜೃಂಭಣೆಯಿಂದ ಈ ಅರಮನೆ ಇದ್ದಿರ್ಬೋದು, ಈ ಕೋಟೆ ಇದ್ದಿರ್ಬೋದು ಅಂತ ನಾವು ನಿಜವಾಗ್ಲೂ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇದೇ ರೀತಿಯ ಸೆಟ್ಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ ಹಿಂದಿಯ ಹಲವಾರು ಚಿತ್ರಗಳಲ್ಲಿ ಮಾಡಿದ್ದಾರೆ. ಜೋಧಾ ಅಕ್ಬರ್ ಚಿತ್ರದಲ್ಲಿ ನೋಡ್ಬೋದು ಆ ಕೋಟೆಯ ಸೆಟ್ನ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂಥ ಕೋಟೆ, ಇಲ್ಲಿ ಹೋದರೆ ತುಂಬ ಇದೆ ಓಡಾಡೋದಕ್ಕೆ. ಅಲ್ಲಿ ಆಗ್ರಾದ ಬಿಸಿಲಿಗೆ, ಅಲ್ಲಿ ಒಂದು ವಾತಾವರಣಕ್ಕೆ ಓಡಾಡಿ ಓಡಾಡಿ ಸುಸ್ತಾಗಿ ಬಿಡಬೇಕು ನಿಮಗೆ. ಸುಮಾರು ಒಂದು 5-6 ತಾಸು ನೋಡಿದ್ರೂ ಮುಗಿಯೋದೇ ಇಲ್ಲ ಈ ಆಗ್ರಾ ಕೋಟೆ ನೋಡೋದು, ಅಷ್ಟು ಚೆನ್ನಾಗಿದೆ. ಡೀಟೇಲಾಗಿ ನೋಡ್ತೀವಿ ಅಂತಂದರೆ ಒಂದು ದಿನ ಸಹ ನೋಡಬಹುದು, ಅಷ್ಟು ಚೆನ್ನಾಗಿರುವಂಥ ಈ ಆಗ್ರಾ ಕೋಟೆಗೆ ಭೇಟಿ ನೀಡಬಹುದು. ಆಗ್ರಾದಲ್ಲಿ ಒಂದು ಒಳ್ಳೆಯ ಆಕರ್ಷಣೆ ಇರುವಂಥ, ಹೆಚ್ಚು ಇತಿಹಾಸವನ್ನು ತಿಳಿಯಬಹುದಾದಂತಹ ಅನುಭವಿಸಬಹುದಾದಂತಹ ಜಾಗ ಅಂತ ಹೇಳ್ಬೋದು. ಮುಂದೆ ತಾಜ್ಮಹಲ್ ಬಗ್ಗೆ ಹೇಳ್ತೀನಿ, ಮತ್ತೊಂದು ಹಾಡನ್ನ ಕೇಳಿ ಬನ್ನಿ, ನಂತರ ತಾಜ್ಮಹಲ್ ಬಗ್ಗೆ ಕುರಿತು ಮಾತನಾಡೋಣ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ ಸ್ನೇಹಿತರೆ. ಆಗ್ರಾದಲ್ಲಿ ಇದ್ದೇವೆ, ಆಗ್ರಾ ರೀಚ್ ಆಗಿ ಈಗ ಆಗ್ರಾ ಕೋಟೆ ಅಂತೂ ನೋಡ್ಕೊಬಂದಾಯಿತು. ಸಂದೇಶ ಕಳಿಸಿದ್ದಾರೆ ಗೀತಾ ಜೋಶಿ ಅವರು. ಇರಿಪ್ಪ, ನಾನು ಬಂದ್ಬಿಡ್ತೀನಿ, ಸುಮಾರು 9 ವರ್ಷ ಆಯಿತು ನೋಡಿ, ಮತ್ತೆ ನೋಡುವ ಆಸೆ ಆಗಿದೆ. ನೆನಪಿನಿಂದ ನನ್ನನ್ನು ಕರ್ಕೊಂಡು ಹೋಗಿ ತೇಪ್ಲಾ, ಡೋಕ್ಲಾ, ಜಿಲೇಬಿ, ಪಾಪಡ ತಗೊಂಡು ಅಹಮದಾಬಾದ್ ಸ್ಟೇಷನಲ್ಲಿ ರೆಡಿಯಾಗಿ ಕಾಯ್ತಾ ಇದ್ದೀನಿ ಅಂತ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಶುಭ ಸಂಜೆ, ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ವಿಸ್ಮಯ ಜಗತ್ತಿನ ತಾಜ್ಮಹಲ್ ತುಂಬಾ ವಿಷಯ ಆಯ್ಕೆ ಮಾಡಿಕೊಂಡಿದ್ದೀರಿ. ನಾನು ಕೂಡ ತಾಜ್ಮಹಲನ್ನು ನೋಡಿಕೊಂಡು ಬಂದಿದ್ದೇನೆ, ತುಂಬಾ ಚೆನ್ನಾಗಿದೆ. ಶಹಜಾನ್ ಇದನ್ನು ತನ್ನ ಮಡದಿಯ ಗೋರಿಯನ್ನು ಇಲ್ಲಿ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಾಲಣ್ಣ ಅವರು ತುಪ್ಪದೂರಿನಿಂದ ಸಂದೇಶವನ್ನು ಕಳುಹಿಸಿ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಈಗ ನಾವು ಆಗ್ರಾದಲ್ಲಿದ್ದೀವಿ, ಆಗ್ರಾಕ್ಕೆ ಮತ್ತೆ ವಾಪಸ್ ಬಂದಿದ್ವಿ. ಆಗ್ರಾದ ಕೋಟೆಯನ್ನಂತೂ ನೋಡಾಯಿತು. ಈಗ ತಾಜ್ಮಹಲ್ ಕಡೆಗೆ ಹೊರಡೋಣ. ತಾಜ್ಮಹಲ್ನ ಎಂಟ್ರಿ ಆಗಬೇಕು ಅಂದರೆ ನೀವು ಎರಡು ರೀತಿ ಟಿಕೆಟನ್ನು ತೊಗೋಬೇಕು. ಒಂದು ಟಿಕೆಟು ಬರೀ ತಾಜ್ಮಹಲ್ನ ಹೊರಗಿಂದ ನೋಡಿ ಫೋಟೋ ಎಲ್ಲ ತೊಗೊಬರ್ತೀವಿ ಅನ್ನೋದಕ್ಕೆ, ಇನ್ನೊಂದು ಟಿಕೆಟು ಇಲ್ಲ ನಾವು ಒಳಗಡೆ ಹೋಗ್ತೀವಿ ಅನ್ನೋದಾದರೆ ತೊಗೋಬಹುದು. ಅಮೃತ ಶಿಲೆಯಿಂದ ಈ ತಾಜ್ಮಹಲನ್ನು ಕಟ್ಟಿಸಿರೋದ್ರಿಂದ ನಾವಿಲ್ಲಿ ಒಳಗೆ ಹೋಗಬೇಕು ಅಂತಂದರೆ ನಮ್ಮ ಚಪ್ಪಲಿನೆಲ್ಲ ಅಲ್ಲಿ ಅಲೋ ಮಾಡೋದಿಲ್ಲ. ಚಪ್ಪಲಿ ಮೇಲೆ ಒಂದು ಕವರನ್ನು ತೊಗೋಬೇಕು, ಅಲ್ಲಿ ದುಡ್ಡು ಕೊಟ್ಟು ಅದನ್ನು ತೊಗೊಂಡು. ಕವರ್ ಅಂದರೆ ಒಂದು ರೀತಿ ಡಿಸ್ಪೋಸಿಬಲ್ ರ್ಯಾಪ್ ಥರ ಇರುತ್ತೆ, ಅದನ್ನು ನಾವು ನಮ್ಮ ಚಪ್ಪಲಿ ಮೇಲೆ ಹಾಕ್ಕೊಂಡು ತಾಜ್ಮಹಲ್ ಒಳಗೆ ಹೋಗಬಹುದು. ಇದು ತಾಜ್ಮಹಲನ್ನು ಸ್ವಚ್ಛವಾಗಿಡೋದಕ್ಕೆ ಅಲ್ಲಿ ತೊಗೊಂಡಿರೋಂಥ ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಪ್ರೇಮದ ಸಂಕೇತ, ಸೌಂದರ್ಯದ ಪ್ರತೀಕ, ಭಾರತೀಯ ವಾಸ್ತುಶಿಲ್ಪದ ಹೆಮ್ಮೆಯ ಗರಿ, ಇವೆಲ್ಲವನ್ನು ನೆನಪಿಸಿಕೊಂಡಾಗ ನಮ್ಮ ಮನಸ್ಸಿಗೆ ಬರೋದು ಮೊದಲ ಹೆಸರು ತಾಜ್ಮಹಲ್. ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿರುವ ಯಮುನಾ ನದಿಯ ದಡದಲ್ಲಿ ಕಂಗೊಳಿಸುತ್ತಿರುವ ಈ ಭವ್ಯ ಸ್ಮಾರಕವನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ತಾಜ್ಮಹಲ್ ತನ್ನ ಸೌಂದರ್ಯದಿಂದ ಮಾತ್ರವಲ್ಲದೆ ಅದರ ಹಿಂದಿರುವ ಪ್ರೇಮ ಕಥೆಯಿಂದಲೂ ವಿಶ್ವಪ್ರಸಿದ್ಧವಾಗಿದೆ. ಮೊಘಲ್ ಸಾಮ್ರಾಜ್ಯದ 5ನೇ ಚಕ್ರವರ್ತಿಯಾಗಿದ್ದ ಶಹಜಾನ್ ಮತ್ತು ಅವರ ಪತ್ನಿ ಮುಮ್ತಾಜ್ ಮಹಲ್ ಅವರ ಪ್ರೇಮ ಕಥೆ ತಾಜ್ಮಹಲ್ನ ಇತಿಹಾಸದೊಂದಿಗೆ ಬೆಸೆದುಕೊಂಡಿದೆ. ಮುಮ್ತಾಜ್ ಅವರು 1631 ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ನಿಧನರಾಗ್ತಾರಂತೆ. ಅವರ ಅಗಲಿಕೆಯ ದುಃಖದಿಂದಾಗಿ ಪತ್ನಿ ನೆನಪಿಗಾಗಿ ಒಂದು ಅದ್ಭುತ ಸ್ಮಾರಕವನ್ನು ನಿರ್ಮಿಸೋಕ್ಕೆ ನಿರ್ಧರಿಸಿದ್ರು ಶಹಜಾನ್. ಹೀಗೆ ತಾಜ್ಮಹಲ್ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಮುಖ್ಯ ಸಮಾಧಿ ಕಟ್ಟಡವು ಸುಮಾರು 1648 ವೇಳೆಗೆ ಪೂರ್ಣವಾಯಿತು. ಇಡೀ ಸಂಕೀರ್ಣದ ನಿರ್ಮಾಣದ ಕಾರ್ಯಗಳು 1653 ಮುಂದುವರೆದವು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪದ ವಿಶೇಷಗಳನ್ನು ನೋಡೋದಾದರೆ ಬಿಳಿ ಅಮೃತ ಶಿಲೆಯಿಂದ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕಿನಲ್ಲಿ ಕಟ್ಟಡದ ಬಣ್ಣ ಹಾಗೂ ಹೊಳಪು ಬದಲಾಗದಂತೆ ಕಾಣಿಸುತ್ತದೆ. ಬೃಹತ್ ಗುಮ್ಮಟ ಇದೆ ಕಟ್ಟಡದ ಮಧ್ಯದಲ್ಲಿರುವಂಥ ಭವ್ಯ ಗುಮ್ಮಟ ತಾಜ್ಮಹಲ್ನ ಪ್ರಮುಖ ಆಕರ್ಷಣೆ. ಹಾಗೆ 4 ಮಿನಾರ್ಗಳಿದೆ, ಸುತ್ತದಲ್ಲೂ 4 ಕಮಾನ್ಗಳು 4 ದಿಕ್ಕುಗಳಲ್ಲಿದೆ. ಮುಖ್ಯ ಕಟ್ಟಡದ 4 ಮೂಲೆಯಲ್ಲಿ ಎತ್ತರವಾದಂತಹ ಮಿನಾರ್ಗಳಿವೆ. ಹೂವಿನ ಕೆತ್ತನೆಗಳು ತಾಜ್ಮಹಲ್ನ ಗೋಡೆಗಳ ಮೇಲೆ ಹೂವಿನ ಕೆತ್ತನೆಗಳು, ಅಮೂಲ್ಯವಾಗಿರುವಂತಹ ಬಣ್ಣ ಬಣ್ಣದ ಕಲ್ಲುಗಳು ಅಮೃತಶಿಲೆಯೊಳಗೆ ಅಳವಡಿಸಿ ಸುಂದರವಾದ ವಿನ್ಯಾಸವನ್ನು ರಚನೆ ಮಾಡಲಾಗಿದೆ. ಸಮಿತಿಯ ವಿನ್ಯಾಸ ಕಟ್ಟಡದ ಬಹುತೇಕ ಭಾಗಗಳನ್ನು ಸಮತೋಲನ ಮತ್ತು ಸಮಿತಿಯೊಂದಿಗೆ ವಿನ್ಯಾಸಗೊಳಿಸಿದ್ದಾರೆ. ಹಾಗೆ ಈ ತಾಜ್ಮಹಲ್ ಬಗ್ಗೆ ಮತ್ತಷ್ಟು ಆಸಕ್ತಿದಾಯಕ

ಸಂಗತಿಗಳು ಅಂತಂದ್ರೆ 1983 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ. 2007 ನ್ಯೂ 7 ವಂಡರ್ಸ್ ಆಫ್ ದ ವರ್ಲ್ಡ್ ಪಟ್ಟಿಯಲ್ಲಿ ತಾಜ್ಮಹಲ್ಗೆ ಸ್ಥಾನ ದೊರೆತಿದೆ. ತಾಜ್ಮಹಲ್ನ ಗೋಡೆಗಳ ಮೇಲೆ ಪವಿತ್ರ ಕುರಾನ್ನ ವಿವಿಧ ಭಾಗಗಳ ಸುಂದರ ಲಿಪಿಯ ಕೆತ್ತನೆಗಳಿವೆ. ಮುಖ್ಯ ಸಮಾಧಿ ಕಟ್ಟಡದ 4 ಮಿನಾರ್ಗಳನ್ನು ಸ್ವಲ್ಪ ಹೊರಮುಖವಾಗಿ ವಾಲುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾರಂತೆ. ತಾಜ್ಮಹಲ್ ಸಂಕೀರ್ಣದಲ್ಲಿ ಸುಂದರ ಉದ್ಯಾನಗಳು, ನೀರಿನ ಕಾಲುವೆಗಳು, ಮಸೀದಿ ಮತ್ತು ಇತರ ಕಟ್ಟಡಗಳು ಇದೆ. ಅಂದರೆ ತಾಜ್ಮಹಲ್ ಇನ್ನೂ ನಮ್ಗೆ 1/2 ಕಿಲೋಮೀಟರ್ ಇದೆ ಅನ್ನುವಾಗಲೇ ಭವ್ಯವಾದಂಥ ಉದ್ಯಾನವನ ಸಿಗುತ್ತೆ. ಹಾಗೆ ನೀರಿನ ಕಾರಂಜಿಗಳನ್ನು ವಿನ್ಯಾಸ ಮಾಡಲಾಗಿದೆ, ಅವೆಲ್ಲದನ್ನು ನಾವು ನೋಡ್ಬೋದು. ಹಾಗೆ ತಾಜ್ಮಹಲ್ ನಮಗೆ ಪ್ರೀತಿಯ ನೆನಪನ್ನು ಮಾತ್ರ ನೀಡೋದಲ್ಲದೆ ಅದು ಕಲಾವಿದರ ಕೌಶಲ್ಯ, ಶಿಲ್ಪಿಗಳ ಪರಿಶ್ರಮ, ವಾಸ್ತುಶಿಲ್ಪಿಗಳ ಪ್ರತಿಭೆ ಮತ್ತು ಇತಿಹಾಸದ ವೈಭವವನ್ನು ಸಹ ಸಾರುತ್ತೆ ಅಂತ ಹೇಳ್ಬೋದು. ಶತಮಾನ ಕಳೆದರೂ ಅದರ ಸೌಂದರ್ಯ ಕಡಿಮೆ ಆಗಿಲ್ಲ. ಕಾಲ ಬದಲಾದರೂ, ತಲೆಮಾರುಗಳು ಬದಲಾದರೂ ತಾಜ್ಮಹಲ್ ಮಾತ್ರ ಜಗತ್ತಿನ ಜನರನ್ನು ಇನ್ನೂ ಆಕರ್ಷಿಸ್ತಾನೇ ಇದೆ. ನೀವೆಲ್ಲ ನೋಡಿಲ್ಲ ಅಂತಂದರೆ ಒಂದು ಬಾರಿ ತಾಜ್ಮಹಲ್ಗೆ ಹೋಗುವ ಪ್ರಯತ್ನವನ್ನು ಮಾಡಿ.

ಸ್ನೇಹಿತರೆ, ಸಮಯ ಆಯಿತು 4:57:32. ಈ ಸಮಯದಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ಮಾತನಾಡಿದ್ವಿ, ಆಗ್ರಾದ ಕೋಟೆಯ ಕುರಿತು ಮಾತನಾಡಿದ್ವಿ, ಹಾಗೆ ತಾಜ್ ಮಹಲ್ನಲ್ಲಿ ಒಂದು ರೌಂಡ್ ಅಂತೂ ಹೊಡೆದು ಬಂದಾಯಿತು. ಸಂದೇಶವನ್ನು ಕಳಿಸಿದ್ವಿ, ತಾಜ್ ಮಹಲ್ ನೋಡಿದ್ದೇವೆ, ಗೋಡೆಯಲ್ಲಿರುವ ಹರಳುಗಳನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಂತ

ಇದ್ದಾರೆ ಹರೀಶವರು ಮಲ್ಲೇಶ್ವರದಿಂದ. ಹೌದು, ಹೀಗೆ ನಮ್ಮ ಸಂಪತ್ತುಗಳನ್ನೆಲ್ಲ ನಿಜವಾಗ್ಲೂ ದೋಚಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇದೆ ತಾಜ್ ಮಹಲ್, ಒಮ್ಮೆ ನೋಡಲೇಬೇಕು. ನಮ್ಮ ದೇಶದಲ್ಲಿರುವಂತಹ ತಾಜ್ ಮಹಲ್, ವಿಶ್ವ ಪ್ರಸಿದ್ಧವಾದಂತಹ ತಾಜ್ ಮಹಲ್ ನಾವು ನೋಡಿಲ್ಲ ಅಂದರೆ ಹೇಗೆ? ನಿಮ್ಮ ಜೀವನದಲ್ಲಿ ಒಮ್ಮೆ ನೋಡುವಂತಹ ಪ್ರಯತ್ನವನ್ನು ಮಾಡಿ, ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ಇಲ್ಲ ಅಂತಂದರೆ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ದೇಶನಾದರೂ ಸುತ್ತಬೇಕು, ಕೋಶನಾದರೂ ಓದಬೇಕು. ಓದಿದಾಗಲೂ ಸಹ ನಮಗೆ ಅದೇ ರೀತಿಯ ಅನುಭವ ಆಗುತ್ತೆ, ಇಲ್ಲ ಹೋಗಿ ನೋಡಿದಾಗಲೂ ತುಂಬಾ ಖುಷಿ ಆಗುತ್ತೆ. ದೇಶನೂ ಸುತ್ತಕ್ಕಾಗದೆ, ಕೋಶನೂ ಓದೋಕ್ಕಾಗದೆ ಇದ್ದರೆ ಪ್ರತಿ ಶುಕ್ರವಾರ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಕೇಳಬೇಕು. ಸಂಜೆ ಇಂದು 4:30 5 ಗಂಟೆವರೆಗೂ ಪ್ರಸಾರವಾದಂತಹ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು ಸಹ ನಿಮ್ಮ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಭಾವಿಸ್ತಾ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜಿ ಸಿಂಧು. ಈಗ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ, ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಹಲೋ, ಗುಡ್ ಈವ್ನಿಂಗ್. ನ್ಯೂ ಟ್ಯೂನ್ ಮಾಡಿರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ನಾಟ್ 1.3. ಇದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಈ ಸಖತ್ ಶುಕ್ರವಾರ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ ಕೇಳ್ತಾ ನಮ್ಮ ರೈನ್ಬೋ ಜೊತೆ ಆಗಿರೋರು ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಕಳೆದ ಬಾರಿ ನಾವು ಇಂಡೋನೇಷ್ಯಾದ ಆ ನಿಗೂಢ ದ್ವೀಪದ ಬಗ್ಗೆ ಮಾತನಾಡಿದಾಗ ಅಬ್ಬಾ, ಜಗತ್ತಿನಲ್ಲಿ ಇಂಥ ಜಾಗಗಳು ಇವ್ಯಾ ಅಂತ ಶಾಕ್ ಆಗಿದ್ರಿ, ನೆನಪಿದ್ಯಾ? ಆದರೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋ ಜಾಗದ ಮುಂದೆ ಆ ಇಂಡೋನೇಷ್ಯಾದ ದ್ವೀಪ ಜಸ್ಟ್ ಒಂದು ಕಿಡ್ಸ್ ಪಾರ್ಕ್ ಥರ ಕಾಣಿಸ್ಬೋದು. ಇಲ್ಲಿ ಕಣ್ಣ ಮುಚ್ಚಿ ಹಾಗೆ ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾ ಇರಿ. ಒಂದು ದ್ವೀಪ, ಅಲ್ಲಿ ಹೋದವರೆ ಮತ್ತೆ ಯಾರೂ ವಾಪಸ್ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ಜೀವಂತವಾಗಿ ಬರೋದೇ ಇಲ್ಲ ಕಣ್ರಿ. ವೆಲ್ಕಮ್ ಟು ಇಲ್ಲಾದ ಕ್ವಿಮಾಡ ಗ್ರಾಂಡೆ. ಇದು ಊರ ಹೆಸರು, ಏನು ಅನ್ಕೋಬೇಡಿ. ಇದೊಂದು ದ್ವೀಪದ ಹೆಸರು. ಇದರ ಹೆಸರು ಸ್ನೇಕ್ ಐಲ್ಯಾಂಡ್. ಸ್ನೇಕ್ ಐಲ್ಯಾಂಡ್ ಅಂತಲೇ ಇದರ ಹೆಸರು ಪ್ರಸಿದ್ಧ ಪಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಕೂಡ ನಮಗೆ ಶೇರ್ ಮಾಡ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480101013. ಈ ಒಂದು ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಕಳಿಸ್ಕೊಡಿ. ಸ್ನೇಕ್ ಐಲ್ಯಾಂಡ್ ಬಗ್ಗೆ ನಿಮ್ಗೆ ಏನೇನು ಮಾಹಿತಿ ಗೊತ್ತು, ಕೇಳಿದ್ದೀರಾ ಹೇಳಿ. ಸದ್ಯಕ್ಕೆ ಒಂದು ಸಾಂಗ್ ಜಾಲಿ ರೈಡ್ನಲ್ಲಿ ನಿಮಗೆ ಬರ್ತಾ ಇದೆ, ಕೇಳ್ಕೊಂಡು ವಾಪಸ್ ಬನ್ನಿ. ಎಸ್, ನಾನ್ ಸ್ಟಾಪ್

ನೋಡಿ, ಅನುಷ್ ಅವರದು ಸಂದೇಶ ಕಳಿಸಿದ್ದಾರೆ, ಹೋದರೆ ವಾಪಸ್ ಬರಲ್ವಾ ಈ ದ್ವೀಪಕ್ಕೆ, ಹಾಗಾದ್ರೆ ನಾವ್ಯಾರು ಬರಲ್ಲಪ್ಪ ಅಂತ ಹೇಳ್ತಿದ್ದಾರೆ. ನೋಡಿ, ನಾವು ಹೋಗ್ತಿರೋದು ಫ್ಲೈಟ್ನಲ್ಲಲ್ಲ, ಈ ನಾನ್ ಸ್ಟಾಪ್ ಸಂಜೆಯಲ್ಲಿ. ವಾಪಸ್ ಬನ್ನಿ, ನಾವು ಇಲ್ಲೇ ಹೋಗೋಣ. ಏನು ಗೊತ್ತಾ, ನಾವು ಮಾತಾಡ್ತಿದ್ದು ಯಾವ ದ್ವೀಪ ನೆನಪಿದೆಯಾ? ಸ್ನೇಕ್ ಐಲ್ಯಾಂಡ್ ಬಗ್ಗೆ. ತುಂಬ ವಿಷಕಾರಿಯಾದ ಐಲ್ಯಾಂಡ್ ಇದು. ಈ ದ್ವೀಪದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಆದರೆ ಈ ದ್ವೀಪ ಎಷ್ಟು ಗಾತ್ರದಲ್ಲಿದೆ ಗೊತ್ತಾ? ಕೇವಲ 106 ಎಕರೆ ಮಾತ್ರ. ಆದರೆ ಇಲ್ಲಿರೋ ಹಾವಿನ ಸಂಖ್ಯೆ ಎಷ್ಟು ಗೊತ್ತಾ? ವಿಜ್ಞಾನಿಗಳ ಪ್ರಕಾರ ನೀವು ಈ ದ್ವೀಪದಲ್ಲಿ ಯಾವುದೇ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ಟರೂ ಕೂಡ, ಹೌದು, ಕೇವಲ ಒಂದೇ ಒಂದು ಹೆಜ್ಜೆ, ನಿಮ್ಮಿಂದ 1 ಮೀಟರ್ ಅಂತರದಲ್ಲಿ ಕನಿಷ್ಠ 1-5 ಹಾವುಗಳಿರ್ತವೆ. ಅಂದರೆ ನೀವು ಕಾಲಿಡೋ ಪ್ರತಿಯೊಂದು ಇಂಚು ಜಾಗದಲ್ಲೂ ಸಾವು ನಿಮ್ಮ ಕಾಲನ್ನು ಹತ್ತೋದಕ್ಕೆ ಕಾಯ್ತಾ ಇರುತ್ತೆ. ಭಯ ಆಗುತ್ತಲ್ಲ? ಇರಲಿ, ಇದು ಕೇವಲ ವಿಷಯ ಅಷ್ಟೇ. ವಿಜ್ಞಾನಿಗಳ ಪ್ರಕಾರ ಇದು ಸತ್ಯವೂ ಕೂಡ, ಇದು ಖಂಡಿತವಾಗಿಯೂ ನೈಜ ಇರುವಂಥ ದ್ವೀಪ. ಸೊ ಇಲ್ಲಿ ಸಾವಿರಾರು ಜಾತಿಯ ಹಾವುಗಳಿಲ್ಲ, ಬದಲಿಗೆ ಜಗತ್ತಿನ ಅತ್ಯಂತ ವಿಷಕಾರಿ ಅಪರೂಪದ ಒಂದೇ ಒಂದು ತಳಿಯ ಹಾವು ಈ ಒಂದು

ದ್ವೀಪವನ್ನು ಆಳ್ತಾ ಇದೆ, ರಾಜಿ ಮಾಡ್ತಾ ಇದೆ. ಅದೇ ಗೋಲ್ಡನ್ ಲ್ಯಾಂಡ್ಸೈಡ್ ವೈಪರ್ ಅಂತ. ಇದರ ಹೆಸರು ಗೋಲ್ಡನ್ ಲ್ಯಾಂಡ್ಸೈಡ್ ಪಿಟ್ ವೈಪರ್. ಈ ದ್ವೀಪದ ಪೂರ ಈ ಹಾವುಗಳೇ ಇರೋದು. ಈ ಹಾವುಗಳ ವಿಷ ಎಷ್ಟು ತೀವ್ರವಾಗಿದೆ ಅಂದರೆ ಕಡಿದ ಕೆಲವೇ ಕ್ಷಣಗಳಲ್ಲಿ ಮನುಷ್ಯನ ಮಾಂಸವನ್ನೇ ಕರಗಿಸ್ಬಿಡುತ್ತಂತೆ. ಯಪ್ಪ ಭಯ ಆಗುತ್ತಲ್ಲ, ರಕ್ತ ಹೆಪ್ಪುಗಟ್ಟಿ ದೇಹದ ಅಂಗಾಂಗಗಳು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾವಂತೆ. ನಮ್ಮ ಹಳ್ಳಿ ಕಡೆಯೆಲ್ಲ ಈ ಒಂದು 5-10 ಹಾವುಗಳನ್ನ ಹೆಸರುಗಳನ್ನ ಬಿಟ್ಟರೆ ಇನ್ನು ಮಿಕ್ಕಿದ ಹಾವುಗಳನ್ನ ಕೇಳೇ ಇರಲ್ಲ. ಆದರೆ ಈ ಹಾವು ನೋಡಿ ಹೆಸರು ಎಷ್ಟು ವಿಚಿತ್ರವಾಗಿದೆ, ಗೋಲ್ಡನ್ ಲ್ಯಾಂಡ್ಸೈಡ್ ಪಿಟ್ ವೈಪರ್. ಹೆಸರಲ್ಲಿ ಗೋಲ್ಡ್ ಅಂದರೆ ಚಿನ್ನ ಇದೆ, ಆದರೆ ಅದರ ಹಲ್ಲಲ್ಲಿ ವಿಷ ಇದೆ. ಹುಷಾರಾಗಿರಬೇಕು, ಸದ್ಯಕ್ಕೆ ಒಂದು ಹಾಡು ಬರ್ತಿದೆ. ಈ ಒಂದು ನಾನ್ ಸ್ಟಾಪ್ ಸಂಜೆಯಲ್ಲಿ ಕೇಳ್ಕೊಂಡು ಎಂಜಾಯ್ ಮಾಡಿ.

ಆದರೆ ಅಷ್ಟೆಲ್ಲ ವಿಷಯಗಳನ್ನ ಹೇಳಿದ ಮೇಲೆ ಒಂದಷ್ಟು ಸಂದೇಶ ಬಂದಿದೆ. ಹಾಗಾದರೆ ಇಷ್ಟೊಂದು ಪ್ರಮಾಣದ ವಿಷಕಾರಿ ಹಾವುಗಳು ಅಲ್ಲಿಗೆ ಹೆಂಗೆ ಬಂದ್ವು ಅಂತ. ನಿಮ್ಮ ಕ್ವಶನ್ ಕರೆಕ್ಟಾಗಿದೆ, ಹಾವುಗಳು ಅಲ್ಲಿ ಹೇಗೆ ಬಂದ್ವು ಅಂತ. ಹಾವುಗಳು ಒಂದೇ ಸಣ್ಣ ದ್ವೀಪಕ್ಕೆ ಹೇಗೆ ಬಂದ್ವು ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಹಿಮಯುಗ ಮುಗಿದಾಗ ಸಮುದ್ರದ ಮಟ್ಟ ಏರಿ ಈ ದ್ವೀಪ ಮುಖ್ಯ ಭೂಮಿಯಿಂದ ಬೇರ್ಪಡ್ತು. ಅಂದರೆ ಭೂಮಿಯಿಂದ ಈ ದ್ವೀಪ ಸೆಪ್ರೇಟ್ ಆಗಿ ಅದು ದ್ವೀಪಾರ ಒಂದು ದ್ವೀಪದ ಪ್ರದೇಶ ಆಗಿ ಹುಟ್ಕೊಳ್ತು. ಅಲ್ಲೇ ಸಿಕ್ಕಾಕೊಂಡ ಹಾವುಗಳಿಗೆ ತಿನ್ನೋದಕ್ಕೆ ನೆಲದ ಮೇಲೆ ಯಾವುದೇ ಪ್ರಾಣಿಗಳಿರಲಿಲ್ಲ, ಬದುಕಬೇಕಲ್ವೇ, ಅದಕ್ಕೆ ಅವು ಮರ ಹತ್ತೋದಕ್ಕೆ ಕಲಿತ್ವು. ಹಾವುಗಳು ಮರ ಹತ್ತಿದ್ವು, ಹಾರೋ ಹಕ್ಕಿಗಳನ್ನೇ ಭೇಟಿಯಾಡೋದಕ್ಕೆ ಶುರು ಮಾಡಿದ್ವು. ಸೊ ಹೀಗೆ ಹಾವುಗಳು ಸಂತತಿ ಹೆಚ್ಚಾಗ್ತಾ ಹೋಯಿತು. ಸಾಮಾನ್ಯವಾಗಿ ಹಾವು ಕಡಿದಾಗ ವಿಷ ನಿಧಾನವಾಗಿ ಕೆಲಸ ಮಾಡುತ್ತೆ ಅಲ್ವಾ, ಹಕ್ಕಿ ಹಾರಿ ಎಲ್ಲೋ ಸತ್ತುಬಿಡುತ್ತೆ ಹಾಗೆ. ಆದರೆ ಈ ದ್ವೀಪದಲ್ಲಿ ಹಕ್ಕಿ ಹಾರಿ ಸಮುದ್ರಕ್ಕೆ ಬಿದ್ದರೆ ಹಾವಿಗೆ ಆಹಾರ ಸಿಗಲ್ಲ. ಅದಕ್ಕೆ ಕಾಲಕ್ರಮೇಣ ಈ ಹಾವುಗಳ ವಿಷ ಎಷ್ಟು ಶಕ್ತಿಶಾಲಿ ಆಯಿತು ಅಂದರೆ, ಹಕ್ಕಿಗೆ ಕಡಿದ ತಕ್ಷಣ ಹಕ್ಕಿ ಹಾರೋ ಮುನ್ನವೇ ಸ್ಪಾಟ್ನಲ್ಲಿ ಸತ್ತು ಕೆಳಗೆ ಬೀಳೋ ಥರ ಆಗೋಯಿತು. ಸೊ ದಟ್ ಈಸ್ ದಿ ಮಿರಾಕಲ್ ಅಂತ ಹೇಳ್ಬೋದು. ಒಂಥರ ಎವಲ್ಯೂಷನ್ ಆಗ್ತಾ ಆಗ್ತಾ ಈ ದ್ವೀಪದಲ್ಲಿ ಹಾವುಗಳ ಸಂತತಿ, ಆ ಒಂದು ವಿಷಕಾರಿ ಹಾವುಗಳ ಸಂತತಿ ಹೆಚ್ಚಾಗ್ತಾ ಹೋಯಿತು. ಸೊ ಇಲ್ಲಿ ಹೇಗೆ ಜನಗಳು ಹೋಗಿದ್ರ ಅಥವಾ ಅಲ್ಲಿನ ಜನಗಳು ಹೋದರೆ ಏನಾದರೂ, ಅಥವಾ ಇಲ್ಲಿ ಯಾರೂ ಹೋಗೋದಕ್ಕೆ ಟ್ರೈ ಮಾಡಿಲ್ವಾ, ಇದನ್ನೆಲ್ಲ ಹೇಳ್ತೀನಿ. ಮತ್ತೆ ಸಂದೇಶ ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013. ಸ್ನೇಕ್ ಐಲ್ಯಾಂಡ್ ಬಗ್ಗೆ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಲೋ ವರ್ಷನ್ನಲ್ಲಿ ಕೇಳ್ಕೊಂಡು ಎಂಜಾಯ್ ಮಾಡಿ.

ಎಸ್, ಕಾಲ ಕ್ರಮೇಣ ಸಾಗ್ತಾ ಇದ್ದಂಗೆ ಈ ಸ್ನೇಕ್ ಐಲ್ಯಾಂಡ್, ಎಸ್ ಸ್ನೇಕ್ ಐಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಕ್ ಐಲ್ಯಾಂಡ್ ಕಾಲಕ್ರಮೇಣ ಹೋಗ್ತಾ ಇದ್ದಂಗೆ ಹಾವುಗಳ ಸಂತತಿ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ಒಂದು ದ್ವೀಪದಲ್ಲಿ ಜನರು ವಾಸಿಸ್ತಿರ್ಲಿಲ್ವ ಯಾರು ಮೊದಲಿಂದಲೂ, ಆ ದ್ವೀಪಕ್ಕೆ ಯಾರೂ ಹೋಗೋದಕ್ಕೆ ಪ್ರಯತ್ನ ಮಾಡಿರಲಿಲ್ವಾ, ಹೋಗಿದ್ರಾ ಏನಾದರೂ ಅಂತ ಕ್ವಶನ್ ಮಾರ್ಕ್ ಹಾಕಿ ನಿಮಗೆ ಬಿಟ್ಟಿದ್ದೆ. ಎಸ್, ಅದನ್ನು ಒಂದಷ್ಟು ಕತೆಗಳನ್ನ ನಿಮಗೆ ಹೇಳ್ತೀನಿ ಇವತ್ತು. ಬಾಯಿಂದ ಬಾಯಿಗೆ ಹರಡಿ ಒಂದಷ್ಟು ಕತೆಗಳು ಹುಟ್ಕೊಂಡಿದ್ದಾವೆ ಆ ಒಂದು ದ್ವೀಪದ ಬಗ್ಗೆ. ಆ ಒಂದು ಕತೆನ ನಿಮ್ಗೆ ಹೇಳ್ತೀನಿ. 1920ರ ದಶಕದವರೆಗೂ ಈ ದ್ವೀಪದಲ್ಲಿರೋ ಲೈಟ್ ಹೌಸ್ನಲ್ಲಿ, ಎಸ್ ಈ ಒಂದು ದ್ವೀಪದಲ್ಲಿ ಲೈಟ್ ಹೌಸ್ ಇದೆ. ಆ ಒಂದು ಲೈಟ್ ಹೌಸ್ನಲ್ಲಿ ಒಬ್ಬ ಸಿಬ್ಬಂದಿ ಮತ್ತು ತನ್ನ ಹೆಂಡತಿ ಮತ್ತು ಮಗಳ ಜೊತೆ ವಾಸವಾಗಿದ್ದ. ಒಂದು ರಾತ್ರಿ ಕಿಟಕಿಯ ಗಾಜು ಓಡೋದು, 106 ಹಾವುಗಳು ಬಂದಂತೆ ಮನೆಯೊಳಗೆ. ಸೊ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಆತ ದೋಣಿಯತ್ತ ಓಡ್ತಾರೆ, ಆತನ ಕುಟುಂಬ ಅವರು ಎಲ್ಲರೂ. ಆದರೆ ಕಾಡಿನ ಹಾದಿಯಲ್ಲಿ ಮರದ ಕೊಂಬೆಗಳಿಂದ ಬಿದ್ದ ಹಾವುಗಳು ಮೂವರನ್ನು ತಿಂದು ಹಾಕ್ತವೆ. ಮರುದಿನ ನೌಕಾಪಡೆ ಬಂದಾಗ ಸಿಕ್ಕಿದ್ದು ಬರೀ ಹೆಣಗಳು ಮಾತ್ರ. ಎಲ್ಲಿಗೆ ಅಂತೀರ, ದ್ವೀಪದ ಒಳಗಡೆ ಅಲ್ಲ, ಆ ಒಂದು ದೋಣಿಯ ತಪ್ಪಲಿಗೆ. ಸೊ ಹೆಲಿಕಾಪ್ಟರ್ನಲ್ಲಿ ನೋಡಿದಾಗ ಆ ಒಂದು ದ್ವೀಪದ ಪಕ್ಕದಲ್ಲಿ ಒಂದು ತೀರದಲ್ಲಿ ಹಾವುಗಳು ಸತ್ತು ತಿಂದು ಬಿಟ್ಟಿರುವಂತಹ ಒಂದು ದೇಹ ಸಿಗ್ತದೆ. ಇನ್ನೊಂದು ಕತೆ ಇದೆ, ಏನಪ್ಪ ಅಂದರೆ ದಾರಿ ತಪ್ಪಿದ ಒಬ್ಬ ಮೀನುಗಾರ ಬಾಳೆಹಣ್ಣು ಕೊಯ್ಯೋದಕ್ಕೆ ಇಲ್ಲಿ ಬರ್ತಾನಂತೆ. ಈ ದ್ವೀಪದಲ್ಲಿ ಬಾಳೆಹಣ್ಣುಗಳು ಜಾಸ್ತಿ ಇದೆ, ಅದನ್ನು ಹೇಳೋದು ಮರೆತು ನಿಮಗೆ. ಬಾಳೆಹಣ್ಣು ಗಿಡಗಳು ಕೊಯ್ಯೋದಕ್ಕೆ ಬರ್ತಾನಂತೆ, ಆದರೆ ಈಗಿಲ್ಲ, 100 ವರ್ಷಗಳ ಹಿಂದೆ. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಹಾವು ಕಡಿಯುತ್ತಂತೆ. ಕಡಿದ ತಕ್ಷಣ ಆತ ರಕ್ತ ಸಿಕ್ತವಾಗಿ ದೋಣಿಗೆ ಹಾರಿ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ ಹೋಗ್ತಾನಂತೆ. ಆದರೆ ಆತ ಬದುಕೋದಿಲ್ಲ, ಬಟ್ ಆದರೆ ದೋಣಿ ಒಳಗಡೆ ಹೋಗಿ ದೋಣಿ ಹಾಗೆ ನದಿಯಲ್ಲಿ ಸಾಗುತ್ತೆ, ಸಮುದ್ರದಲ್ಲಿ ಸಾಗುತ್ತೆ. ಕೊನೆಯದಾಗಿ ಸಮುದ್ರದ ಮಧ್ಯೆ ಆತನ ದೇಹ ಕಾಣಿಸ್ಕೊಂಡಾಗ ಜನರಿಗೆ ಗೊತ್ತಾಯಿತು ಆ ದ್ವೀಪದಲ್ಲಿ ಏನೋ ಇದೆ, ಎಲ್ಲರನ್ನ ತಿಂದಾಗ್ತಾ ಇದೆ ಅಂತ. ಸೊ ಈ ಒಂದು ಕಥೆಯೂ ಕೂಡ ಚಿರಪರಿಚಿತವಾಗಿದೆ ಆ ದ್ವೀಪದ ಬಗ್ಗೆ. ಸೊ ಈ ರೀತಿ ಇದೆಲ್ಲ ಘಟನೆಗಳಾದಮೇಲೆ ಸರ್ಕಾರ ಆ ಒಂದು ದ್ವೀಪಕ್ಕೆ, ಬ್ರೆಜಿಲ್ ಸರ್ಕಾರ ನಿಷೇಧವನ್ನು ಏರುತ್ತೆ. ಆ ದ್ವೀಪಕ್ಕೆ ಮನುಷ್ಯರು ಯಾರೂ ಕಾಲಿಡಬಾರ್ದು ಅಂತ ಸಂಪೂರ್ಣವಾಗಿ ನಿಷೇಧವನ್ನು ಏರುತ್ತೆ. ಇವತ್ತು ಈ ದ್ವೀಪಕ್ಕೆ ಹೋಗೋದಕ್ಕೆ ಯಾರಿಗೂ ಅನುಮತಿ ಇಲ್ಲ. ಹಾಗೆ ಕೇವಲ ಬ್ರೆಜಿಲಿಯನ್ ನೇವಿ ಅಂದರೆ ನೌಕಾಪಡೆ ಮತ್ತು ಅತ್ಯಂತ ಆಯ್ದ ಸಂಶೋಧಕರಿಗೆ, ಕೆಲವಷ್ಟು ಸಂಶೋಧಕರಿಗೆ ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇದೆ. ಅದು ಕೂಡ ಪಕ್ಕಾ ಡಾಕ್ಟರ್ ಮತ್ತು ಆ್ಯಂಟಿವೆನಮ್ ಕಿಟ್ ಜೊತೆಗೆ ಹೋಗೋದಕ್ಕೆ ಅನುಮತಿ ಕೊಡ್ತಾರೆ. ಆದರೂ ಯಾವಾಗಲೂ ಅಲ್ಲ, ಕೆಲವೊಂದು ಟೈಮ್ನಲ್ಲಿ ಮಾತ್ರ. ಯಾವುದಕ್ಕೆ ಅಂತೀರಾ, ವಿಜ್ಞಾನಿಗಳು ಅಲ್ಲಿಗೆ ಹೋಗಿ ಸಂಶೋಧನೆಯನ್ನು ಮಾಡೋದಕ್ಕೆ ಮಾತ್ರ, ಇನ್ನೆಂದಕ್ಕೂ ಅಲ್ಲ. ಎಕ್ಸ್ಪ್ಲೋರ್ ಮಾಡೋದಕ್ಕಲ್ಲ, ಅದೊಂದು ಪ್ರೇಕ್ಷಕರ ಸ್ಥಳ ಅಲ್ಲ, ಅದರಲ್ಲಿ ಸಂಶೋಧನೆ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ, ಅದು ಕೂಡ ಹೆಲಿಕಾಪ್ಟರ್ನಲ್ಲಿ. ಸೊ ವಿಜ್ಞಾನಿಗಳು ಕೂಡ ಇಲ್ಲಿಗೆ ಹೋಗೋದಕ್ಕೆ ಹೆದರ್ತಾರೆ. ಸೊ ಹಾಗಾಗಿ ಅಲ್ಲಿನ ದ್ವೀಪದ ಬಗ್ಗೆ ಅಷ್ಟು ಮಾಹಿತಿ ಇನ್ನೂ ಹೆಚ್ಚಾಗಿ ಬಂದಿಲ್ಲ. ಯಾರಾದರೂ ವಿಜ್ಞಾನಿಗಳು ಹೋಗಿ ಸಂಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಸಂದೇಶ ಕಳಿಸ್ಕೊಡಿ, ಸಾಕಷ್ಟು ಸಂದೇಶ ಬರ್ತಾ ಇದೆ. ಯಾರ್ಯಾರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಣಿಕಂಠ ಅವರು, ಲಾರ್ಡ್ ಅಯ್ಯಪ್ಪನವರು ಬ್ಯಾಂಗ್ಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚಿಂದಿ ಚಿತ್ರಾನ್ನ ಗೀತೆಗಳನ್ನ ಪ್ರಸಾರ ಮಾಡ್ತಿರೋ ನಿಲಯಕ್ಕೆ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳ್ತಿದ್ದಾರೆ. ಧನ್ಯವಾದಗಳು. ಹಾಗೆ ಅನುಷ್ ಅವರು ಕಳಿಸ್ಕೊಟ್ಟಿದ್ದಾರೆ ಸಂದೇಶ. ಹೂವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ, ನಿಮಗೂ ಕೂಡ ಶುಭ ಸಂಜೆ ಕೇಳಿದ್ದಾರೆ. ಮತ್ತೆರಡು ಗೀತೆಗಳು ಈ ಒಂದು ನಾನ್ ಸ್ಟಾಪ್ ಸಂಜೆಯಲ್ಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಕ್ ಐಲ್ಯಾಂಡ್. ಅಲ್ಲ, ಇದು ನಾನ್ ಸ್ಟಾಪ್ ಸಂಜೆ ಹೆದರು ಕಾಮಿಡಿ. ಎಸ್, ಸ್ನೇಕ್ ಐಲ್ಯಾಂಡ್ ಬಗ್ಗೆ, ಸ್ನೇಕ್ ಐಲ್ಯಾಂಡ್ ಬಗ್ಗೆ, ಆ ಒಂದು ದ್ವೀಪದಲ್ಲಿರೋ ಹಾವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಸಾಕಷ್ಟು ಸಂದೇಶ ಕಳಿಸ್ಕೊಟ್ಟಿದ್ದೀರ. ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗೋಲ್ಡನ್ ಸ್ನೇಕ್ ದ್ವೀಪದ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ಹಾಗೆ ಹಗಲಿನಲ್ಲಿ ಈ ದ್ವೀಪ ದೂರದಿಂದ ಎಷ್ಟು ಶಾಂತವಾಗಿ ಕಾಣಿಸುತ್ತೋ, ರಾತ್ರಿ ಆಗ್ತಿದ್ದಂತೆ ಅಷ್ಟೇ ಭಯಾನಕವಾಗಿ ಬದಲಾಗುತ್ತೆ ಕಣ್ರಿ. ಹಗಲಿನಲ್ಲಿ ಕಾಡಿನ ನೆರಳಿನಲ್ಲಿ ಅಡಗಿರೋ ಲಕ್ಷಾಂತರ ಹಾವುಗಳು ಸೂರ್ಯ ಮುಳುಗ್ತಾ ಇದ್ದಂತೆ ಬೇಟೆಗೆ ಹೊರಡ್ತವೆ. ತಿನ್ನೋದಿಕ್ಕೆ ಆಹಾರ ಬೇಕಲ್ವಾ? ಹಾಗೆ ಆ ಸಮಯದಲ್ಲಿ ಮರಗಳಿಂದ ಎಲೆಗಳು ಉದುರುವಂತಹ ಶಬ್ದಕ್ಕಿಂತ ಹಾವುಗಳು ಮರ ಹತ್ತೋ ಸಪ್ಪಳವೇ ಹೆಚ್ಚು ಕೇಳಿಸುತ್ತಂತೆ. ಯಬ್ಬಾ, ಎಷ್ಟು ಭಯ ಆಗುತ್ತಲ್ವಾ? ಯೋಚಿಸಿ ನೋಡಿ, ಸುತ್ತಲೂ ಕತ್ತಲೆ, ಕಾಲ ಬುಡದಲ್ಲಿ ಸಾವಿರಾರು ಮರಣದ ದೂತರು, ಹಿಂಗಿರುತ್ತೆ ಆ ಸ್ನೇಕ್ ಐಲ್ಯಾಂಡ್. ಇಮ್ಯಾಜಿನ್ ಮಾಡಿಕೊಂಡ್ರೆ ಭಯ ಆಗುತ್ತಾ? ಕರಾವಳಿಯ ಬ್ರೆಜಿಲಿಯನ್ ಸ್ಥಳೀಯರು ಈ ದ್ವೀಪದ ಕಡೆ ಮುಖ ಮಾಡಿಯೂ ಮಲಗೋದಿಲ್ಲ. ಅವರ ಪ್ರಕಾರ ಈ ದ್ವೀಪಕ್ಕೆ ಶಾಪ ತಟ್ಟಿದೆ ಅಂತ ನಂಬಿದ್ದಾರೆ. ಹಾಗೆ ಇನ್ನೊಂದಷ್ಟು ಕತೆ ಕೂಡ ಈ ದ್ವೀಪದ ಬಗ್ಗೆ ಬಹಳಷ್ಟು ಹರಿದಾಡ್ತಾ ಇರುತ್ತೆ. ಹಳೆಯ ಕಾಲದಲ್ಲಿ ಕಡಲ್ಗಳ್ಳರು ಇದಕ್ಕೆ ಹೋಗ್ತಿದ್ರಂತೆ. ತಮ್ಮ ಅಪಾರ ಪ್ರಮಾಣದ ಚಿನ್ನ ಮತ್ತು ನಿಧಿಯನ್ನು ಈ ದ್ವೀಪದಲ್ಲಿ ಮುಚ್ಚಿಟ್ಟಿದ್ರಂತೆ. ಈ ಒಂದು ಬ್ರೆಜಿಲಿಯನ್ ಬುಡಕಟ್ಟು ಜನಾಂಗರು, ಅಲ್ಲಿನ ಸ್ಥಳೀಯರು ಇವರೆಲ್ಲರೂ ಆ ಒಂದು ಕಥೆಯನ್ನು ನಂಬಿದ್ದಾರೆ. ಆ ನಿಧಿಯನ್ನು ಯಾರೂ ಮುಟ್ಟಬಾರ್ದು ಅಂತ ಅಲ್ಲಿನ ಒಂದು ಬೇರೆ ಒಂದು ಶಕ್ತಿಗಳು, ಏನಂತ ಕರಿತೀವಿ, ನೆಗೆಟಿವ್ ಎನರ್ಜಿಗಳು ಆ ಹಾವುಗಳನ್ನ ದ್ವೀಪಕ್ಕೆ ಕಾವಲಿಟ್ಟಿವೆ ಅನ್ನೋದು ಅಲ್ಲಿನ ಜಾನಪದ ಕತೆ, ಅಲ್ಲಿನ ಜನಗಳ ಕತೆ. ಸೊ ವಿಜ್ಞಾನವೇ ಬೇರೆ ಹೇಳುತ್ತೆ. ಸೊ ಇದು ಒಂದು ಕಡೆ. ಸೊ ಈ ಗೋಲ್ಡನ್ ಲ್ಯಾನ್ಸ್ ಹೆಡ್ ಹಾವುಗಳ ಇನ್ನೊಂದು ಡೇಂಜರಸ್ ಗುಣ ಅಂದರೆ ಅವುಗಳ ಕ್ಯಾಮೋಫ್ಲೇಜ್, ಅಂದರೆ ಇವುಗಳ ಮೈ ಬಣ್ಣ ಏನಿರುತ್ತೆ, ಆ ಮೈ ಬಣ್ಣ ಒಣಗಿದ ಎಲೆಗಳು ಮತ್ತು ಮರದ ತೊಗಟೆಯ ಬಣ್ಣದಲ್ಲಿ ಇರುತ್ತೆ. ಇದು ಇನ್ನೊಂದು ದೊಡ್ಡ ಡೇಂಜರ್. ನೀವು ಆ ದ್ವೀಪದಲ್ಲಿ ಏನಾದರೂ ಹೋದರೆ, ಹೋಗಲ್ಲ ಬಟ್ ಹೋದರೆ, ಆ ಹಾವುಗಳು ಯಾವುದು, ಎಲೆಗಳು ಯಾವುದು ಅಂತಲೂ ಕಾಣಿಸಲ್ಲ. ಆ ರೀತಿ ಇರುತ್ತೆ. ಅದು ಏನಾದರೂ ಅಲ್ಲಾಡಿದ್ರೆ ಮಾತ್ರ ಓಕೆ ಇದು ಹಾವ ಅಂತ ಗೊತ್ತಾಗೋದು. ಇದು ಹಳ್ಳಿ ಕಡೆ ಎಲ್ಲ ಹಸಿರು ಹಾವಿರುತ್ತಲ್ಲ, ಹಸಿರು ಎಲೆ ಮೇಲೆ ಅಥವಾ ಕೂತಿರುತ್ತೆ, ಅದು ಎಲೆನ ಹಸಿರ ಹಾವ ಅಂತ ಗೊತ್ತೇ ಆಗೋದಿಲ್ಲ. ಕೊನೆಗದು ಅಲ್ಲಾಡಿದಾಗ ಅಥವಾ ಸಪ್ಪಳ ಕೇಳಿಸಿದಾಗ, ಮುಂದೆ ಸಾಗಿದಾಗ ಅದು ಗೊತ್ತಾಗುತ್ತೆ, ಓ ಇದು ಹಾವ ಅಂತ. ಸೊ ಈ ರೀತಿ ಇರುತ್ತೆ ಅಲ್ಲಿ ಎಲೆಗಳು, ತೊಗಟೆ ರೀತಿಯಲ್ಲೇ ಅದ್ರ ಮೈ ಬಣ್ಣ ಇರುತ್ತೆ. ನೀವು ಮರದ ಕೊಂಬೆಯನ್ನು ಹಿಡಿದುಕೊಳ್ಳೋದು ಕೈ ಚಾಚಿದ್ರೆ ಅದು ಕೊಂಬೆಯೋ ಅಥವಾ ನಿಮ್ಮನ್ನು ಕಡಿಯೋಲು ಕಾಯ್ತಾರೋ ಹಾವು, ಭಯ ಆಗುತ್ತೆ. ಸಾಧ್ಯ ನೆನಪಿಸೋದಕ್ಕೆ ನಾವು ಅಲ್ಲಿ ಹಸಿರು ಎಲೆಗಳ ಮಧ್ಯೆ ಅಡುಗೆ ಕುಳಿತುಕೋಬೇಕಾಗತ್ತೆ. ನಿಷೇಧ ಆಗಿದೆ ದ್ವೀಪಕ್ಕೆ. ಸೊ ಹಾಗಾಗಿ ಯಾರೂ ಹೋಗೋದಿಕ್ಕಾಗಲ್ಲ. ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಒಂದು ನಾನ್ ಸ್ಟಾಪ್ ಸಂಜೆಯಲ್ಲಿ. ಕೇಳಿ, ಎಂಜಾಯ್ ಮಾಡಿ.

0: ಎಸ್, ಸ್ನೇಕ್ ಐಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೆ. ಕೊನೆ ಒಂದು ನಿಮಿಷ ಬಾಕಿ ಇದೆ ನಮ್ಮ ನಾನ್ ಸ್ಟಾಪ್ ಸಂಜೆಗೆ. ಈಗಿನ ಕಾಲದಲ್ಲಿ ಮನುಷ್ಯರಲ್ಲಿಗೆ ಹೋಗೋದಕ್ಕೆ ಕಷ್ಟ ಅಂತ ಗೊತ್ತಾದ ಮೇಲೆ ಬ್ರೆಜಿಲ್ ಸರ್ಕಾರ ಮತ್ತು ಸಂಶೋಧಕರು ದ್ವೀಪದ ಮೇಲ್ವಿಚಾರಣೆಗೆ ಡ್ರೋನ್ ಮತ್ತು ಒಂದಷ್ಟು ರೋಬೋಟಿಕ್ ಕ್ಯಾಮ್ರಾಗಳನ್ನ ಬಳಸ್ತಾ ಇದ್ದಾರೆ ಅಲ್ಲಿಗೆ, ಆ ದ್ವೀಪದ ಒಂದು ಸುತ್ತಮುತ್ತ. ಆದರೆ ವಿಚಿತ್ರ ಅಂದರೆ, ದ್ವೀಪದ ಮೇಲಿಂದ ಕೆಳಗೆ ಹಾರೋ ಕ್ಯಾಮ್ರಾ ಡ್ರೋನ್ ಮೇಲೆಯೂ ಯಾವಾಗಲೂ ಜಿಗಿದು ದಾಳಿ ಮಾಡ್ತಾ ಯತ್ನಿಸ್ತಾವಂತೆ. ವಾ, ಆ ಮಟ್ಟಿಗೆ ಅವು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸ್ಕೊಳ್ತಾ ಇದ್ದಾವೆ. ಸೊ ಕೇಳಿದ್ರಲ್ಲ, ಈ ಒಂದು ಸ್ನೇಕ್ ಐಲ್ಯಾಂಡ್ ಬಗ್ಗೆ, ಇಲ್ಲಿನ ಮಿಸ್ಟ್ರಿ ಬಗ್ಗೆ ಸಾಕಷ್ಟು ಭಯ ಹುಟ್ಟಿಸತ್ತೆ. ಈ ಒಂದು ದ್ವೀಪದ ಬಗ್ಗೆ ಹಾವಿನ ದ್ವೀಪ ಹೇಗಿತ್ತು ಹಂಗೆ ಸಂದೇಶ ಕಳಿಸ್ತಾರೆ, ಕಳಿಸ್ಕೊಟ್ಟಿದ್ದಾರೆ ಸಂದೇಶ. ಯಾರಿದು? ಬಾಲಣ್ಣ ತುಪ್ಪ ದೂರದಿಂದ. ನಮಸ್ತೆ, ಶುಭ ಸಂಜೆ, ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಮಾಡ್ತಿದ್ದೀರಾ, ತುಂಬ ಸಂತೋಷ ಸರ್. ಹಾಗೆ ನೀವು ಹಾವುಗಳ ಬಗ್ಗೆ ತುಂಬಾ ಮಾಹಿತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್ ಸಂದೇಶ ಕಳಿಸ್ಕೊಟ್ಟಿದ್ದಕ್ಕಾಗಿ. ಹಿಂಗೆ ಸಂದೇಶ ಕಳಿಸ್ಕೊಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ನೇಕ್ ಐಲ್ಯಾಂಡ್ ಮಿಸ್ಟ್ರಿ ಬಗ್ಗೆ ಮಾಹಿತಿನ ಮುಗಿಸ್ತಾ ಇದ್ದೀನಿ. ನಾನ್ ಸ್ಟಾಪ್ ಸಂಜೆಲಿ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಮ್ಯೂಸಿಕಲ್ ಯುವರ್ಸ್. ನಾನು ಇಷ್ಟೊತ್ತು ಆಗಿದ್ದು ನಿಮ್ಮ ಜೊತೆ ಆರ್ ಜೆ ಅರ್ಜುನ್. ಮತ್ತೆ ಬರ್ತೀನಿ ಮತ್ತಷ್ಟು ಟಾಪಿಕ್ ಜೊತೆಗೆ. ಕೇಳ್ತಾ ಇರಿ, ಸ್ಟೇ ಟ್ಯೂನ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದು

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಎಸ್, ನೀವು ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಸಮಯ ಆಗ್ತಾ ಇದೆ 6:10. ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಸಿಆರ್ ಸಿಂಹ, ಸಿನಿಮಾ ರಂಗಭೂಮಿ ಕಲಾವಿದ, ನಿರ್ದೇಶಕ, ಗಂಭೀರ ಪಾತ್ರಕ್ಕೂ ಸೈ, ಹಾಸ್ಯ ಪಾತ್ರಕ್ಕೂ ಸೈ, ಚಿಂತಕ, ಲೇಖಕ, ನಿರ್ದೇಶಕ ಸಿಆರ್ ಸಿಂಹ.
2: ನೋಡಿ, ಕೈಲಾಸಮವ್ರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ, ಕುವೆಂಪು ಅವ್ರನ್ನ ನೋಡಕ್ಕೆ ಸಾಧ್ಯ ಇತ್ತು, ಆದ್ರೆ ನೋಡ್ಲಿಲ್ಲ. ಹೇಗಪ್ಪ ಆಯ್ತು ಅಂತಂದ್ರೆ, ಕುವೆಂಪು ಅವರು ಮೈಸೂರಿನಲ್ಲಿದ್ದದ್ದು ಬಿಡಿ, ಕುವೆಂಪು ಅವರ ಕೃತಿಗಳನ್ನ ನಾವು ಸ್ಕೂಲ್ನಲ್ಲಿ ಹುಡುಗರಾಗಿದ್ದಾಗಲಿಂದ ಓದ್ತಾ ಇದ್ದದ್ದು ನಿಜ. ಆದ್ರೆ ಕುವೆಂಪು ಅವರ ನೇರ ಮುಖತಃ ಪರಿಚಯ ನನಗಿಲ್ಲ, ಭೇಟಿ ಮಾಡಲೇ ಇಲ್ಲ. ಆದರೆ ಹೀಗೆ ರಸಋಷಿ ಮಾಡಬೇಕು, ನಾಟಕ ಮಾಡಬೇಕು, ಕುವೆಂಪು ಅವರನ್ನೇ ಪಾತ್ರವಾಗಿಸಿ ರಂಗದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಮೈಸೂರಿಗೆ ಹೋದೆ ಅವ್ರ ಕಡೆಯಿಂದ ಅದಕ್ಕೆ ಅನುಮತಿ ಪಡೆಯೋದಕ್ಕೆ. ಆದರೆ ಅಷ್ಟೊತ್ತಿಗೆ ಕುವೆಂಪು ಅವ್ರಿಗೆ ಸ್ವಲ್ಪ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ತೆಗೆದೋಗ್ಬಿಟ್ಟಿದ್ರು. ಅದರಿಂದ ಅವ್ರನ್ನ ಭೇಟಿ ಮಾಡೋದು ಬಹಳ ಕಷ್ಟ ಆಯಿತು. ಅವರ ಮನೆಯವರು ಹೇಳಿದ್ರು ಮಲಗಿಬಿಟ್ಟಿದ್ದಾರೆ, ಎಬ್ಸೋದು ಕಷ್ಟ, ಜೊತೆಗೆ ಮಾತು ಗೀತಾಡೋದು ಅವ್ರಿಗೆ ತುಂಬ ಕಷ್ಟವಾಗುತ್ತೆ ಅಂತ. ನಾನು ಬಹಳ ಆಸೆ ಇಟ್ಕೊಂಡಿದ್ದೆ, ಇಲ್ಲಿ ಕುವೆಂಪು ಇದಾರಲ್ಲ ಅವ್ರನ್ನ ಒಂದೆರಡು ಸರ್ತಿ ಕೆಲವಾರು ನಿಮಿಷಗಳಾದರೂ ಭೇಟಿ ಮಾಡಿದ್ರೆ ಸ್ವಲ್ಪ ಆ ವ್ಯಕ್ತಿತ್ವನ ನನ್ನ ಕಣ್ಣಲ್ಲಿ ತುಂಬಿಸ್ಕೋಬಹುದು ಅಂತ ಬಹಳ ಆಸೆ ಪಟ್ಟೆ, ಸಾಧ್ಯವಾಗಲಿಲ್ಲ. ಆಮೇಲೆ ಆ ನಾಟಕವನ್ನು ಪ್ರಾರಂಭ ಮಾಡಿದಾಗ ಕುವೆಂಪು ಅವರು ಬದುಕಿದ್ರು, ಮೊಟ್ಟ ಮೊದಲನೇ ಪ್ರದರ್ಶನ ಮೈಸೂರಿನಲ್ಲೇ ಆಯಿತು. ಆದರೆ ಕುವೆಂಪು ಅವರು ಬಂದು ನೋಡುವ ಸ್ಥಿತಿನಲ್ಲಿ ಇರಲಿಲ್ಲ, ಅವರ ದೇಹ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೆ ಕುವೆಂಪು ಅವರು ಬದುಕಿದ್ದಾಗಲೇ ನಾನು ರಂಗದ ಮೇಲೆ ಕುವೆಂಪು ಆಗಿ ನಾನು ಪಾತ್ರ ಮಾಡ್ತಾ ಇದ್ದೆ, ಶುರು ಹಾಗೆ ಮಾಡಿದ್ದೆ. ಆಮೇಲೆ ನನಗೆ ಒಂದನ್ಸತ್ತೆ, ನಿಜವಾಗ್ಲೂ ನಮಗೆ ಆ ವ್ಯಕ್ತಿಯ ಒಂದು ತೀರ ನಿಕಟವಾದಂತಹ ಪರಿಚಯವೇ ಸಾಧ್ಯವಾಗಿಬಿಟ್ರೆ ಬಹಳ ಒಳ್ಳೆಯದೇ ನಿಜ. ಆದರೂ ಕೊನೆಗೂ ನನಗೆ ಈಗ ಅನ್ಸತ್ತೆ, ಅದು ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮ ಒಂದು ಕಲ್ಪನೆ ನಾವು ಕೆದರ್ತಾ ಹೋದರೆ ಆ ವ್ಯಕ್ತಿತ್ವನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೀರ್ಕೋಬಹುದು ಅಂತ ಅನ್ಸುತ್ತೆ. ಹೀಗೆ ನಾನು ಹೀರ್ಕೊಂಡದ್ದು, ಬೇರೆ ಬೇರೆ ರೀತಿಯಲ್ಲಿ ಆ ಕಲ್ಪನೆಯಲ್ಲಿ ಹೀರ್ಕೊಂಡದ್ದು. ಆ ನಾಟಕವನ್ನು ಬೆಂಗಳೂರಿನಲ್ಲಿ ಒಂದು ಪ್ರದರ್ಶನ ಆದಾಗ ಕುವೆಂಪು ಅವರ ಮಗಳು ಶ್ರೀಮತಿ ಇಂದುಕಲಾ ಸುರೇಂದ್ರ ಅವರು ಬಂದು ನಾಟಕವನ್ನು ನೋಡಿದ್ರು. ನನಗೆ ಅವರ ಪರಿಚಯ ಇಲ್ಲ, ಅಂದರೆ ಅವರ ಹೆಸರು ಗೊತ್ತಿತ್ತಷ್ಟೇ. ಅವರು ಒಂದು ದೂರವಾಣಿ ಕರೆಯಲ್ಲಿ 4 ದಿನ ಆದಮೇಲೆ ಹೇಳಿದ್ರು, ಹೇಳ್ತಾ ಒಂದು ಮಾತು ಹೇಳಿದ್ರು, ಹೀಗೆ ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾವತ್ತೂ ಕಂಡಿಲ್ಲ ನಮ್ಮ ತಂದೆ ಜೊತೆಗೆ, ಆದರೆ ನೀವು ಪಾತ್ರ ಮಾಡಿದಾಗ ನಾನು ನೋಡ್ತಾ ಕೂತಿದ್ದೆ, ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ನೀವು ಎದ್ದು ಹೀಗೆ ಹೊರಟ್ರಿ, ನಾನು ಅಂದರೆ ಆಕೆ ಮಗಳು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟು, ಅಣ್ಣ ಇದೇನು ಹೊರಟ್ರಿ ಅಣ್ಣ ಅಂತ ಕೇಳ್ಬಿಡ್ಬೇಕು, ಯಾಕಪ್ಪ ಎದ್ರಿ ಇವರು ಅಂದ್ಕೊಂಡು ಅರ್ಧ ಸೀಟಿಂದ ಹೀಗೆ ಎದ್ದುಬಿಟ್ಟೆ ನಾನು, ಅಣ್ಣ ಅಂತ ಕೂಗ್ಬಿಡಬೇಕಾಗಿತ್ತು. ಹಾಗೆ ತಕ್ಷಣ ಓ ಇದು ನಾಟಕ, ಇದು ಸಿಂಹ ಪಾತ್ರ ಮಾಡ್ತಿರೋರು ಅಂತ ಅನಿಸಿ ಆಮೇಲೆ ಕೂತ್ಕೊಂಡೆ ನಾನು ಅಂದರು. ನನಗೆ ಬಹಳ ಇದು ನನ್ನ ಹೃದಯವನ್ನು ತಟ್ಟಿಬಿಡ್ತು. ನಿಜವಾಗ್ಲೂ ಹೀಗೆ ಅಂದರೆ ಕುವೆಂಪು ಅವರ ಮಗಳಿಗೆ ಆ ಕ್ಷಣದಲ್ಲಿ ಕುವೆಂಪು ಅವರು ಬದುಕಿದ್ದಾಗ ಆ ಕ್ಷಣದಲ್ಲಿ ರಂಗದ ಮೇಲೆ ಒಬ್ಬ ನಟನನ್ನು ನೋಡಿದಾಗ ಅವನು ನಮ್ಮ ತಂದೆ ಹಾಗೆ ತೀರ ಹಾಗೆ ಅಂತ ಅನ್ನಿಸ್ತಲ್ಲ, ಆ ಒಂದು ಕ್ಷಣ ಅದು ಸಾಧ್ಯವಾಗಿದ್ದು ನನ್ನ ಭಾಗ್ಯ ಅನ್ಕೋತೀನಿ.
1: ಇಂದಿನ ರತ್ನ ಭಂಡಾರದಲ್ಲಿ ನಿರ್ದೇಶಕ ಸಿಆರ್ ಸಿಂಹ ಅವರ ಮಾತುಗಳನ್ನು ಕೇಳಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.

0: ಎಸ್, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ಈ ಸಮಯ ಆಗ್ತಾ ಇದೆ 6:20. ಸರಿಯಾಗಿ 6:20 ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಜಂತರಮಂತರ ಸ್ಥಳೆ ಶ್ವಸ್ತನ ಪ್ರತಿಷೇಧ ಪ್ರದರ್ಶನಾರ್ಥಂ ದಿಲ್ಯಾರಕ್ಷಿಬಲೇನ ಪ್ರತ್ಯಾಖ್ಯಾತ ಅನುಮತಿ. ಅದ್ಯ ರಾತ್ರಿ 9 ದಿಲ್ಯಾಃ 57 ಮೆಟ್ರೋ ಸ್ಥಾನಕಾನಿ ಪಿಹಿತಾನಿ ಭವಿಷ್ಯಂತಿ. ಶ್ವಃ ಪ್ರಾತಃ 4 ಅಪರಾಹ್ನೆ 2 ಯಾವತ್ ನವದಿಲ್ಲೀ ಹಜರತ್ ನಿಜಾಮುದ್ದೀನ ಸ್ಥಾನಕಯೋಃ ಆಗಮ್ಯಮಾಣಾನಿ ಸರ್ವಾಣ್ಯಪಿ ಡಾಕದ್ರುತಗಾಮಿ ರೇಲಯಾನಾನಿ ಉದ್ಗಮಸ್ಥಾನಾದೇವ ನಿರಸ್ತೀಕೃತಾನಿ. ಭಾರತ ಇಥಿಯೋಪಿಯಾ ಸಾಮರಿಕ ಸಂಧಿ ಸಾಮೂಹಿಕ ಮೂಲ್ಯೇಷು ದಕ್ಷಿಣ ದಕ್ಷಿಣ ಐಕ್ಯಭಾವೇ ಚ ಪ್ರತಿಷ್ಠಿತಃ ಇತಿ ವಿದೇಶಮಂತ್ರಿಣಃ ಡಾಕ್ಟರ್ ಎಸ್ ಜಯಶಂಕರಸ್ಯ ಪ್ರತಿಪಾದನಂ. ವಿದೇಶಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಪಂ ಪ್ರಕ್ರಿಯಾ ನಿಲಂಬನಂ H-1B ವೀಸಾ ವೈಧತಾಂ ನ ಬಾಧತೆ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ರಾಂಚಿ ನಗರೆ ಭಾರತ ವೆಸ್ಟ್ ಇಂಡೀಸ್ ದಲಯೋಃ ಮಧ್ಯೆ ದ್ವಿತೀಯ ವಿಂಶತಿ ಪ್ರತಿ ವಿಂಶತಿಃ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ಸಾಯಂ ಆಯೋಜಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ದಿಲ್ಲೀ ಆರಕ್ಷಿಬಲೇನ ಶ್ವಃ ಜಂತರಮಂತರ ಸ್ಥಳೆ ಸಿಜೆಪಿ ಇತ್ಯನೇನ ಆಯೋಜಯಿತುಂ ನಿಶ್ಚಿತಸ್ಯ ಪ್ರಸ್ತಾವಿತ ವಿರೋಧ ಪ್ರದರ್ಶನಸ್ಯ ಅನುಮತಿಃ ಅದ್ಯ ಪ್ರತ್ಯಾಖ್ಯಾತ. ಅದ್ಯ ಪ್ರಾತಃ ಕಾಲೇ ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯಂತಿ ದಿಲ್ಲೀ ಆರಕ್ಷಿಬಲಸ್ಯ ಸಂಯುಕ್ತಾಯುಕ್ತ ನೂಪುರ ಪ್ರಸಾದಃ ಅವೋಚತ್ ಯತ್ ಜಂತರ್ಮಂತರ ಸ್ಥಳೆ ಪ್ರತಿಷೇಧ ಸಭಾನಾಂ ಅಥ ಅನ್ಯ ಕಾರ್ಯಕ್ರಮಾಣಾಂ ಆಯೋಜನಾಯ 10 ಪೂರ್ವಮೇವ ಆವೇದನ ಪತ್ರಂ ಸಮರ್ಪಣೀಯಂ. ಸಂಯುಕ್ತ ಆರಕ್ಷ್ಯಾಯುಕ್ತಯಾ ಸ್ಪಷ್ಟೀಕೃತಂ ಯದನೇನ ಸಮೂಹೇನ ಪೂರ್ವಮಪಿ ಅಸ್ಮಿನ್ ಸ್ಥಳೆ ವಿರೋಧ ಪ್ರದರ್ಶನಾಯ ಅನುಮತಿಃ ಲಬ್ಧಾ ಆಸೀತ್. ಕಿಂತು ತೈಃ ನಿರ್ಧಾರಿತಾನಾಂ ಮಾರ್ಗದರ್ಶಿಕಾನಾಂ ಅಥ ಚ ಸಮರ್ಪಿತಾನಾಂ ಆಶ್ವಾಸನಪತ್ರಾಣಾಂ ಅನುಪಾಲನಂ ನ ಕೃತಂ. ಸಾನ್ಯರೂಪಯತ್ ಯತ್ ವರ್ತಮಾನ ಶಾಂತಿ ವ್ಯವಸ್ಥಾಂ ಲೋಕಸುರಕ್ಷಾಂ ಅಥ ಚ ನವದಿಲ್ಲಿ ಕ್ಷೇತ್ರಸ್ಯ ಯಾತಾಯಾತ ನಿಯಮನಂ ದೃಷ್ಟ್ವಾ ಅನುಮತಿ ನಿಷೇಧಸ್ಯ ಅಯಂ ನಿರ್ಣಯಃ ಗೃಹೀತಃ.
2: 7 ಕೋ ಇನ್ಹೋನೆ ಏಕ್ ಅಪ್ಲಿಕೇಶನ್ ದಿಯಾ ಥಾ ನಯಿ ದಿಲ್ಲಿ ಡಿಸ್ಟ್ರಿಕ್ಟ್ ಮೇ ಜಿಸ್ಮೆ ಉನ್ಹೋನೆ ಏಕ್ ಇಂಟಿಮೇಶನ್ ದಿಯಾ ಹೈ ಕಿ ವೋ 10 ಕೋ ಪ್ರದರ್ಶನ್ ಕರ್ನೆ ಆ ರಹೇ ಹೈ ಅಕೌಂಟಬಿಲಿಟಿ ಆಫ್ ಸಿಇಸಿ ಕೆ ರಿಗಾರ್ಡಿಂಗ್. ಇಸ್ ಇಂಟಿಮೇಶನ್ ಪರ್ ಗೌರ್ ಕಿಯಾ ಗಯಾ ಔರ್ ಇಸ್ಕೋ ಕನ್ಸಿಡರ್ ಕರ್ತೆ ಹುಯೆ ಆಗೇ ದೇಖಾ ಗಯಾ ಕಿ ನಹಿ ಯೇ ಬಹುತ್ ಹೀ ಕಮ್ ಸಮಯ ಮೇ ಪಹಲೆ ತೋ ಪ್ರಾಪ್ತ ಹುಆ ಹೈ ಜೋ ಹಮಾರಿ ಲೇಟ್ ಡೌನ್ ಗೈಡ್ ಲೈನ್ಸ್ ಹೈ ಕಿ ಹಮೇ ಧರ್ನಾ ಕೆ 10 ಪಹಲೆ ಸೇ ಯೇ ಚಾಹಿಯೇ ಹೋತಾ ಹೈ ಔರ್ ವೋ ನಹಿ ಥಾ.
1: ನೂಪುರ ಪ್ರಸಾದೇನ ಅಗ್ರೆ ಪ್ರತಿಪಾದಿತಂ ಯತ್ ಕ್ಷೇತ್ರೇಸ್ಮಿನ್ ಲೋಕ ಸುರಕ್ಷಾಯೈ ವ್ಯವಸ್ಥಾ ರಕ್ಷಣಾಯ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾಯಾಃ 63 ಧಾರಾಯಾಃ ಅಂತರ್ಗತಂ ನಿಷೇಧಾಜ್ಞಾ ಪ್ರವೃತ್ತಾ. ಸಂಯುಕ್ತಾಯುಕ್ತಯಾ ಸಚೇತಿತಂ ಯತ್ ವಿಧಿ ನಿಯಮ ಉಲ್ಲಂಘಿ ಕಾರಿಣಃ ಕಸ್ಯಾಪಿ ಜನಸ್ಯ ವಿರುದ್ಧಂ ದಿಲ್ಯಾರಕ್ಷಿಬಲೇನ ಸಮುಚಿತಂ ವೈಧಾನಿಕಂ ಕಾರ್ಯಾಚರಣಂ ವಿಧಾಸ್ಯತೆ. ದಿಲ್ಲಿ ಮೆಟ್ರೋ ರೈಲ ನಿಗಮೇನ ಸೂಚಿತಂ ಯತ್ ರಾಷ್ಟ್ರೀಯ ರಾಜಧಾನಿ

0: ರಾಜಧಾನಿ ಕ್ಷೇತ್ರೆ ಸುರಕ್ಷಾ ದೃಷ್ಟ್ಯಾ ಅದ್ಯ ರಾತ್ರೌ ನವವಾದನತ ಶ್ವ ಯಾವತ್ ಮಧ್ಯದಿಲ್ಯಾ ಸಪ್ತಪಂಚಾಶತ್ ಮೆಟ್ರೋ ಸ್ಥಾನಕಾನಿ ಪಿಹಿತಾನಿ ಭವಿಷ್ಯಂತಿ. ಏತೇಷು ಪಿಹಿತೇಷು ಸ್ಥಾನಕೇಷು ರಾಜೀವ್ ಚೌಕ್, ಲೋಕಕಲ್ಯಾಣ ಮಾರ್ಗ, ಕೇಂದ್ರೀಯ ಸಚಿವಾಲಯ, ಜನಪಥ, ಪಟೇಲ್ ಚೌಕ್, ನವದಿಲ್ಲಿ, ಸೇವಾತೀರ್ಥ ಅಥ ಚ ಮಂಡಿ ಹೌಸ್ ಪ್ರಭೃತೀನಿ ಪ್ರಮುಖ ಸ್ಥಾನಕಾನಿ ಸಮ್ಮಿಲಿತಾನಿ ಸಂತಿ. ನಿಗಮೇನ ಸ್ಪಷ್ಟೀಕೃತಂ ಯತ್ ನವದಿಲ್ಲಿ ಮೆಟ್ರೋ ಸ್ಥಾನಕಂ ವಿಹಾಯ ಅನ್ಯೇಷು ಸರ್ವೇಷು ಸಂಬದ್ಧ ಸ್ಥಾನಕೇಷು ಮೆಟ್ರೋ ಪರಿವರ್ತನಸ್ಯ ಸುವಿಧಾ ಪೂರ್ವವತ್ ಉಪಲಭ್ಯ ಭವಿಷ್ಯತಿ. ಮೆಟ್ರೋ ಪ್ರಶಾಸನೇನ ಉಕ್ತಂ ಯತ್ ಸ್ಥಾನಕ ಪಿಧಾನಸ್ಯ ಅಯಂ ನಿರ್ಣಯಃ ಅಗ್ರಿಮ ಸೂಚನಾಂ ಯಾವತ್ ಪ್ರಭಾವಿತ್ವೇನ ಸ್ಥಾಸ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲ್ಯಾಂ ಸ್ವನಿವಾಸ ಸ್ಥಾನೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ವಿಶ್ವ ಕೌಶಲ ಪ್ರತಿಸ್ಪರ್ಧಾಯಾಃ ಭಾರತೀಯ ಯುವ ವಿಜೇತೃಭಿಃ ಸಹ ಸಂಭಾಷಣಂ ಕೃತವಾನ್. ಸಾಮಾಜಿಕ ಪಟಲೀಯ ಸಂದೇಶೇ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಅಸ್ಮಿನ್ ಜಾಗತಿಕ ಆಯೋಜನೆ ಭಾರತೀಯ ಯುವಾನಃ ದೀಪ್ತಿಮಂತಃ ಅಭವನ್. ಸಹ ಸಂಪೂರ್ಣೇನ ದಲೇನ ಸಹ ಸಂವಾದಂ ವಿಹಿತವಾನ್ ಅಥ ಚ ತೀಶಾಂ ಉತ್ಕೃಷ್ಟ ಪ್ರದರ್ಶನಾಯ ಅಭಿನಂದನಮಪಿ ವ್ಯಾಹೃತವಾನ್. ಉಲ್ಲೇಖನೀಯಂ ವರ್ತತೆ ಯತ್ ಅಸ್ಯಾಂ ಸ್ಪರ್ಧಾಯಾಂ ಭಾರತೇನ ಷಟ್ ರಜತ ಪದಕಾನಿ ಸಹೈವ ವಿಂಶತಿಃ ಉತ್ಕೃಷ್ಟತಾ ಪದಕಾನಿ ವಿಜಿತಾನಿ ಯೇನ ದೇಶಃ ಪ್ರಥಮವಾರಂ ಜಾಗತಿಕ ಸ್ತರೆ ದಶಮಂ ಸ್ಥಾನಂ ಅವಾಪ್ತವಾನ್. ಇಯಂ ಜಾಗತಿಕ ಕೌಶಲ ಪ್ರತಿಸ್ಪರ್ಧಾ ವಿಗತ ಮಾಸಸ್ಯ ದ್ವಾವಿಂಶತಿ ದಿನಾಂಕತಃ ಸಪ್ತವಿಂಶತಿ ದಿನಾಂಕಂ ಯಾವತ್ ಚೀನದೇಶಸ್ಯ ಶಂಘಾಯ್ ನಗರೆ ಸಮಾಯೋಜಿತಾ ಆಸೀತ್. ಅದ್ಯ ಅಪರಾಹ್ನೆ ದ್ವಿವಾದನತಃ ಪ್ರಸ್ಥಾನಂ ಕುರ್ವಂತಿ ಸಹೈವ ಶ್ವಃ ಪ್ರಾತಃ ಚತುರ್ವಾದನತಃ ಅಪರಾಹ್ನೆ ದ್ವಿವಾದನಂ ಯಾವತ್ ನವದಿಲ್ಲಿ ಹಜರತ್ ನಿಜಾಮುದ್ದೀನ್ ರೇಲ ಸ್ಥಾನಕಯೋಃ ಪ್ರಾಪ್ಯಮಾಣಾನಿ ಡಾಕ ದ್ರುತಗಾಮಿ ರೇಲಯಾನಾನಿ ತಾನಿ ಸರ್ವಾಣ್ಯಪಿ ಆರಂಭ ಸ್ಥಾನಕಾದೇವ ನಿರಸ್ತಿ ಕೃತಾನಿ ಭವಿಷ್ಯಂತಿ. ರೇಲ ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಶ್ವಃ ಉಭಯೋಃ ರೇಲ ಸ್ಥಾನಕಯೋಃ ಪರಿತಃ ಮಾರ್ಗೇಷು ಸಂಭಾವಿತಂ ಭೀಷಣ ಯಾತಾಯಾತ ಸಂಕಟಮವಲೋಕ್ಯ ಅಯಂ ನಿರ್ಣಯಃ ಗೃಹೀತಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ.
1: ಯಸ್ಯಾಂ ಕಸ್ಯಾಂಚಿದ್ ವಾ ದಿಶಿ ಸ್ಥಿತಾಃ ಸಂತಃ ವಾರ್ತಾ ಪ್ರವಾಹೇಣ ಸಹ ಅವಿರತಂ ತಿಷ್ಠಂತು. ಎಕ್ಸ್ ಪಟಲೇ ಅಥ ಥ್ರೆಡ್ಸ್ ಪಟಲೇ ಚ @EIR ನ್ಯೂಸ್ ಅಲರ್ಟ್ಸ್ ಇತ್ಯನು ಗಚ್ಚಂತು.
0: ಸರ್ವೋಚ್ಚ ನ್ಯಾಯಾಲಯೇನ ಅಕ್ಟೋಬರ್ ಮಾಸಸ್ಯ ದಶಮೇ ದಿನಾಂಕೆ ಸಿಜೆಪಿ ಸಮೂಹಸ್ಯ ಪ್ರತಿಷೇಧ ಪ್ರದರ್ಶನಮಭಿಲಕ್ಷ್ಯ ರಾಷ್ಟ್ರೀಯ ರಾಜಧಾನಿ ಕ್ಷೇತ್ರೆ ಮೆಟ್ರೋ ರೇಲ ಯಾನಾನಾಂ ಪೂರ್ಣ ನಿಲಂಬನಂ ನ ಸ್ಯಾತ್ ಇತಿ ಸುನಿಶ್ಚೇತುಂ ಕೇಂದ್ರ ಸರ್ವಕಾರಾಯ ಸಂಬದ್ಧ ಪ್ರಾಧಿಕಾರಿಭ್ಯಶ್ಚ ನಿರ್ದೇಶಃ ದತ್ತಃ. ಭಾರತಸ್ಯ ಪ್ರಧಾನ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ಅಧ್ಯಕ್ಷತಾಯಾಂ ನ್ಯಾಯಮೂರ್ತೇಃ ಜಯಮಾಲ್ಯ ಬಾಗಚೀತ್ಯಸ್ಯ ಅಥ ಚ ನ್ಯಾಯಮೂರ್ತೇಃ ವಿ ಮೋಹನಾಯಾಃ ಪೀಠೇನ ಸ್ಪಷ್ಟೀಕೃತಂ ಯತ್ ದೈನಿಕ ಯಾತ್ರಿಕಾಣಾಂ ಅಸುವಿಧಾಂ ನ್ಯೂನೀಕರ್ತುಂ ಲೋಕ ಪರಿವಹನ ಸೇವಾಃ ನಿಯಂತ್ರಿತ ರೂಪೇಣ ಪ್ರಚಾಲನೀಯಾಃ. ಪೀಠಾಗ್ರೆ ಮಹಾನ್ಯಾಯ ಅಭಿಕರ್ತಾ ತುಷಾರ್ ಮೆಹ್ತಾ ಆಶ್ವಾಸಿತವಾನ್ ಯತ್ ಪ್ರಶಾಸನೇನ ನಿರ್ಗತಾಃ ಪ್ರತಿಬಂಧಾಃ ಪುನರ್ವಿಮೃಶ್ಯಂತೆ. ನ್ಯಾಯಾಲಯಃ ಆನುಪಾತಿಕತಾ ಸಿದ್ಧಾಂತಂ ಪ್ರತಿಪಾದಯನ್ ಅವೋಚತ್ ಯತ್ ಸುರಕ್ಷಾರಕ್ಷಣಾಯ ಸೇವಾನಾಂ ನಿಯಮನಂ ಪೂರ್ಣ ನಿಷೇಧಾತ್ ಭಿನ್ನಂ ವರ್ತತೆ. ಶೀರ್ಷ ನ್ಯಾಯಾಲಯೇನ ಮೆಟ್ರೋ ರೇಲಯಾನಾನಾಂ ಸಂಚಾಲನ ನಿರ್ಣಯಾನ್ ಯಾತಾಯಾತ ಪ್ರತಿಬಂಧಾನ್ ಮಾರ್ಗ ಅವರೋಧ ಪುನಃ ಸಮೀಕ್ಷಾಂ ಅಥ ಚ ವೈಕಲ್ಪಿಕ ಮಾರ್ಗಾಣಾಂ ವಿಷಯೆ ಸರ್ವಸಾಧಾರಣಾಯ ಪರ್ಯಾಪ್ತ ಪ್ರಚಾರ ಪ್ರಸಾರಂ ಕರ್ತುಂ ಪ್ರಾಧಿಕಾರಿಣಃ ಆದಿಷ್ಟಾಃ ಯೇನ ಜನಸಾಮಾನ್ಯಸ್ಯ ಅಸುವಿಧಾನ್ ನ ಭವೇತ್. ವಿದೇಶ ಮಂತ್ರಾಲಯೇನ ಸ್ಪಷ್ಟೀಕೃತಂ ಯತ್ ಅಮೇರಿಕಾ ದೇಶಸ್ಯ ಶ್ರಮ ವಿಭಾಗೇನ ಕತಿಪಯ ಸಂಸ್ಥಾನಾನಾಂ ಕೃತೆ ಸ್ಥಾಯಿ ಶ್ರಮ ಪ್ರಮಾಣೀಕರಣಂ ಕಾರ್ಯಕ್ರಮೇ ಗೃಹೀತಃ ನಿರ್ಣಯಃ H-1B ವೀಸಾ ಕಾರ್ಯಕ್ರಮಾತ್ ಸರ್ವಥಾ ಪೃಥಕ್ ವರ್ತತೆ. ಮಂತ್ರಾಲಯೇನ ಸ್ವವಕ್ತವ್ಯೇ ಪ್ರತಿಪಾದಿತಂ ಯತ್ ಪಂ ಆವೇದನ ಪತ್ರಾಣಾಂ ನಿಲಂಬನೇನ ಸ್ವಯಂ H-1B ವೀಸಾ ವೈಧತಾಯಾಂ ವಾ ತದ್ಧಾರಕಾಣಾಂ ತೇಷಾಂ ಚ ಆಶ್ರಿತಾನಾಂ ವರ್ತಮಾನ ಸ್ಥಿತೌ ಕೋಪಿ ಪ್ರತ್ಯಕ್ಷ ಪ್ರಭಾವಃ ನೈವ ಭವಿಷ್ಯತಿ. ಯದ್ಯಪಿ ಪ್ರಭಾವಿತ ಸಂಸ್ಥಾನಾಂ ಯೋಗ್ಯಾನಾಂ ಕರ್ಮಚಾರಿ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನೀವು ಕೇಳ್ತಿದ್ರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಪ್ರಾಣಿಗಳ ಪ್ರಪಂಚದಲ್ಲೇ ಒಂದು ಪುಟ್ಟ ಪ್ರಾಣಿ ತನ್ನ ಧೈರ್ಯ ಚಾಣಾಕ್ಷತನದಿಂದ ಎಂಥ ದೊಡ್ಡ ಪ್ರಾಣಿಯನ್ನು ಬೇಕಾದರೂ ಎದುರಿಸುವಂತಹ ಸಾಹಸಕ್ಕೆ ಕೈ ಹಾಕುತ್ತೆ. ಈ ರೀತಿಯಾದಂತಹ ಒಂದು ಪ್ರಾಣಿ ಇದೆ ಅಂದರೆ ನಂಬೋದಿಕ್ಕೆ ಸ್ವಲ್ಪ ಅಸಾಧ್ಯನೇ, ಆದರೆ ಅಸಾಧ್ಯ ಅನಿಸಿದ್ರು ನಿಜ. ಆ ಪುಟ್ಟ ಪ್ರಾಣಿಯ ಹೆಸರೇನು ಗೊತ್ತಾ? ಹನಿ ಬ್ಯಾಚರ್. ಇರೋದು ಕೇವಲ 2 ಅಡಿ ಉದ್ದ, 1 ಅಡಿ ಎತ್ತರ. ಮಾರ್ಟಿನ್ಗಳ ಕುಟುಂಬಕ್ಕೆ ಸೇರುವಂತಹ ಸದಸ್ಯ ಇದು. ತನ್ನ ದೇಹಕ್ಕಿಂತ 10 ಪಟ್ಟು ಎತ್ತರ ಉದ್ದ ಇರುವಂತಹ ಪ್ರಾಣಿಗಳ ಜೊತೆ ನೇರವಾಗಿ ಗಲಾಟೆ ನಿಂತು ಬಿಡುತ್ತೆ. ಅಷ್ಟೇ ಅಲ್ಲ, ಅವುಗಳನ್ನ ಹಿಮ್ಮೆಟ್ಟಿ ನಿಲ್ಲುತ್ತೆ. ಈ ಹನಿ ಬ್ಯಾಡ್ಜರ್ನ ರಚೇಲ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಇದರ ಹೆಸರೇನು ಗೊತ್ತಾ? ನೆಲಗರಡಿ. ಹಿಂದಿಯಲ್ಲಿ ಇದನ್ನ ಕಬರ್ ಬಿಜ್ಜು ಅಂತ ಕೂಡ ಕರೆಯಲಾಗುತ್ತೆ, ಅಂದ್ರೆ ಸಮಾಧಿಯಾಗಿಯೋನು ಅಂತ. ಸುಮಾರು ಸತಿ ಸಮಾಧಿಗಳನ್ನೆಲ್ಲ ಅಗದು ನಾಶ ಮಾಡುತ್ತಂತೆ ಇದು, ಹಾಗಾಗಿ ಇದಕ್ಕೆ ಕಬರ್ ಬಿಜ್ಜು ಅನ್ನುವಂತಹ ಹೆಸರು ಕೂಡ ಇದೆ. ಆಫ್ರಿಕಾ, ಏಷ್ಯಾ ಹಾಗೂ ಭಾರತ ಖಂಡದಲ್ಲೂ ಕೂಡ ಇದು ಕಾಣಸಿಗುತ್ತೆ. ಅಷ್ಟೇ ಅಲ್ಲದೆ ತುಂಬಾ ದೂರ ಯಾಕೆ, ನಮ್ಮ ಬಂಡೀಪುರ ಅರಣ್ಯದಲ್ಲೇ ಕಾಣಸಿಗುತ್ತೆ ಈ ಹನಿ ಬ್ಯಾಡ್ಜರ್. ಈ ಹನಿ ಬ್ಯಾಡ್ಜರ್ ಸರ್ವಭಕ್ಷಕ ಹಾಗೂ ನಿರ್ಭಯ ಪ್ರಾಣಿ. ಹೆಚ್ಚಾಗಿ ಪೊದೆಗಳು ಹಾಗೆ ಮರುಭೂಮಿಯಲ್ಲಿ ವಾಸ ಮಾಡುತ್ತೆ ಹನಿ ಬ್ಯಾಡ್ಜರ್. ಇದರ ಬೆನ್ನಿನ ಮೇಲೆ ದಪ್ಪ ಸಡಿಲ ಬಿಳಿ ಬೂದು ಬಣ್ಣದ ಹೊದಿಕೆ ಇದೆ. ಈ ಹನಿ ಬ್ಯಾಡ್ಜರ್ಗಳು ಒಂಟಿಯಾಗಿ ಯಾರದೇ ಭಯವಿಲ್ಲದೆ ಓಡಾಡುವಂತಹ ಪ್ರಾಣಿ. ವಿಚಿತ್ರ ಶಬ್ದ ಮಾಡ್ತಾ ದಾಳಿ ಮಾಡುತ್ತೆ. ಅದರ ಶಬ್ದ ಮತ್ತು ದಾಳಿಯ ರಭಸಕ್ಕೆ ಯಾವುದೇ ಪ್ರಾಣಿಯನ್ನ ಕೂಡ ಬೆಚ್ಚಿ ಬೀಳಿಸುತ್ತೆ. ಅತ್ಯಂತ ವಿಷಕಾರಿ ಸರ್ಪಗಳ ಜೊತೆ ಹೋರಾಡಿ ಹಾವಿನಿಂದ ಅನೇಕ ಬಾರಿ ಕಚ್ಚಿಸ್ಕೊಂಡ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಮತ್ತೆ ಚೇತರಿಸಿಕೊಂಡಿರುತ್ತೆ.

0: ನನ್ನ ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ?
1: ಈ ದಾರಿಲ್ ಬೇಡ, ಹಂಗೆ ಹೋಗಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಪ್ರಾಣಿಗಳ ಪ್ರಪಂಚದ ಅತ್ಯಂತ ಧೈರ್ಯ ಪ್ರಾಣಿ ಹನಿ ಬ್ಯಾಡ್ಜರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹೆಸರೇ ಹೇಳೋ ಹಾಗೆ ಇದಕ್ಕೆ ಜೇನು ಅಂದರೆ ತುಂಬ ಇಷ್ಟ. ಜೇನು ಹಾಗೆ ಜೇನಿನ ಲಾರ್ವಾಗಳನ್ನು ಕೂಡ ಇದು ತಿನ್ನುತ್ತೆ. ಅಷ್ಟೇ ಅಲ್ಲದೆ ಹಾವು, ಕೀಟ, ಹಕ್ಕಿ ತಿನ್ನೋದಕ್ಕೆ ಏನೇನು ಸಾಧ್ಯನೋ ಎಲ್ಲವನ್ನ ತಿನ್ನಬಹುದಾದಂಥ ಪ್ರಾಣಿ ಇದು. ಕೆಲವು ಸಂದರ್ಭಗಳಲ್ಲಿ ಹಣ್ಣು ಹಾಗೆ ಬೇರೆ ಬೇರೆ ಬೇರುಗಳನ್ನು ಕೂಡ ಇದು ತಿನ್ನುತ್ತೆ. ನೋಡೋದಕ್ಕೆ ಸಣ್ಣ ಪ್ರಾಣಿಯಂತೆ ಕಂಡರೂ ಯಾವ ಪ್ರಾಣಿಯನ್ನು ಬೇಕಾದರೂ ಅತ್ಯಂತ ಸುಲಭವಾಗಿ ಭಯವಿಲ್ಲದೆ ಎದುರಿಸುತ್ತೆ. ಈ ಪ್ರಾಣಿಯನ್ನು ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಆನಿಮಲ್ ಅಂತ ಕರೀತಾರೆ. ಸಿಂಹಗಳು, ಚಿರತೆ, ಹುಲಿಗಳ ಜೊತೆ ಕೂಡ ಇದು

0: ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗ್ತಾ ಇದೆ 6:40. ಇದೀಗ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಸಾರ್ವಜನಿಕ ಕೆಲಸಗಳಲ್ಲಿ ವಿಳಂಬ ಹಾಗೂ ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಅವರು, ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿ ಹಾಗೂ ಪೋಡಿ ದುರಸ್ತಿ ಕಾರ್ಯ ಚುರುಕುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಕಲಿ ಭೂದಾಖಲೆ ಸೃಷ್ಟಿಸಿ ಹಾಗೂ ಅಕ್ರಮ ಖಾತೆ ಬದಲಾವಣೆ ಕಂಡರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕ 2026 ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ರಾಜ್ಯದಲ್ಲಿ 9 GW ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನ ಹಂತದಲ್ಲಿದ್ದು, ವರ್ಷದಿಂದ ವರ್ಷಕ್ಕೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಚೆನ್ನೈನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಪ್ರಭು ಜಿಆರ್ಜೆ ಪ್ರಶಸ್ತಿ ಸ್ವೀಕರಿಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಇಂಧನ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯವು ನಿರಂತರವಾಗಿ ಕೈಗೊಂಡಿರುವ ಪ್ರಯತ್ನಗಳ ಫಲವಾಗಿ ಈ ಪ್ರಶಸ್ತಿ ಲಭಿಸಿದೆ ಎಂದು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಸುಸ್ಥಿರ ಅಭಿವೃದ್ದಿ ಸಾಧಿಸಲು ಇಂತಹ ಪ್ರಯತ್ನಗಳು ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ಎಲ್ನಿನೋ ಪರಿಸ್ಥಿತಿಯು ಡಿಸೆಂಬರ್ನಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ ನೀಡಿದೆ. ಇದರಿಂದ ವಿವಿಧ ಪ್ರದೇಶಗಳಲ್ಲಿ ಬರ ಮತ್ತು ಪ್ರವಾಹದ ಅಪಾಯ ಹೆಚ್ಚಾಗಲಿದೆ ಎಂದು ಹೇಳಿದೆ. ಈ ವಿದ್ಯಮಾನವು ಜಾಗತಿಕ ಹವಾಮಾನ ಮಾದರಿಗಳ ಮೇಲೆ ಪ್ರಭಾವ ಬೀರುವುದಲ್ಲದೆ ಆರ್ಥಿಕತೆ, ಪರಿಸರ ವ್ಯವಸ್ಥೆ ಮತ್ತು ಸಮುದಾಯಗಳ ಮೇಲೆ ಪರಿಣಾಮ ಬೀರಲಿದೆ. ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ತೆ ಸೋಲೊ ನೀಡಿದ ಹೇಳಿಕೆಯಲ್ಲಿ ಎಲ್ನಿನೋ ಈಗಾಗಲೇ ದೃಢವಾಗಿ ನೆಲೆಹೊಂದಿದ್ದು ವೇಗವಾಗಿ ಬಲಗೊಳ್ಳುತ್ತಿದೆ ಎಂದು ತಿಳಿಸಿದ್ದಾರೆ. ಎಲ್ನಿನೋ 2027 ಫೆಬ್ರವರಿವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಇದು 1950 ನಂತರದ ಅತ್ಯಂತ ಪ್ರಭಾವ ಎಲ್ನಿನೋ ಹವಾಮಾನ ವೈಪರೀತ್ಯಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ನಗರೀಕರಣದ ಭರಾಟೆಯಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಗಳ ನಡುವಿನ ಸಮತೋಲನ ಕಾಪಾಡುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವನ್ಯಜೀವಿಗಳನ್ನು ಸಂರಕ್ಷಿಸಲು ಡ್ರೋನ್ಗಳು, ರೇಡಿಯೋ ಕಾಲರ್ಗಳು, ಡಿಜಿಟಲ್ ಮ್ಯಾಪಿಂಗ್ ಬಳಸಲು ಒತ್ತು ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಪರಿಸರ ಸಮತೋಲನ ಮತ್ತು ಮಾನವ ವನ್ಯಜೀವಿ ಸಹಬಾಳ್ವೆಯ ಕುರಿತು 3 ಪ್ರಮುಖ ಸಾಕ್ಷ್ಯಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಇದೇ 11-21 ನಡೆಯುತ್ತಿದ್ದು, ಎರಡು ಹಂತದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ದಸರಾಗೆ 5,161 ಸಿವಿಲ್ ಹಾಗೂ ಟ್ರಾಫಿಕ್ ಪೊಲೀಸ್, 33 ಕೆಎಸ್ಆರ್ಪಿ ತುಕಡಿ, 25 ಸಿಎಆರ್ ತುಕಡಿ ಹಾಗೂ 24 ಎಸಿಎಸ್ ಟೀಮ್, 1,500 ಹೋಂಗಾರ್ಡ್ ಸೇರಿದಂತೆ ಒಟ್ಟು 6,719 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಂಬೂ ಸವಾರಿಯ ದಿನ ಶಿಥಿಲ ಕಟ್ಟಡಗಳು ಹಾಗೂ ಮರದ ಮೇಲೆ ಕುಳಿತು ಜಂಬೂ ಸವಾರಿ ವೀಕ್ಷಣೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಪ್ರಮುಖ ಸ್ಥಳದಲ್ಲಿ 35,794 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. 28 ಆಂಬ್ಯುಲೆನ್ಸ್, 33 ಅಗ್ನಿಶಾಮಕ ವಾಹನವನ್ನು ನಿಯೋಜನೆ ಮಾಡಲಾಗುತ್ತಿದೆ. ದಸರಾ ಸಮಯದಲ್ಲಿ ಈ ಬಾರಿ ಹೇಲಿಯಂ ಬಲೂನ್ಗಳ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. 48,000 ಆಸನಕ್ಕೆ ಮಾತ್ರ ಈ ಬಾರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ಮುಸ್ಲಿಂ ಪುರುಷ ತಲಾಖ್ ಎಂಬ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಪತ್ನಿಯಿಂದ ವಿಚ್ಛೇದನ ಪಡೆಯಬಹುದಿತ್ತು. ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ 2019 ತ್ರಿವಳಿ ತಲಾಖ್ ರದ್ದುಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ. ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಮಹಿಳೆಯರಿಗೆ ಇದು ಜೀವನಾಧಾರ ಭತ್ಯೆ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಹಕ್ಕನ್ನು ನೀಡಿತು. ಕಾಯ್ದೆ ಜಾರಿಗೆ ಬಂದ 1 ವರ್ಷದೊಳಗೆ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕೊರಿಯರ್ ಮೂಲಕ ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1,58,00,000 ರೂಪಾಯಿ ಮೌಲ್ಯದ 1 kg 796.96 ಗ್ರಾಂ ಎಂಡಿಎಂಎ ಸಹಿತ 1,64,00,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆರೋಪಿಗಳು ಪಂಜಾಬ್ನ ಅಮೃತಸರದಿಂದ ಎಂಡಿಎಂಎ ಮಾದಕ ವಸ್ತುಗಳನ್ನು ಖರೀದಿಸಿ ಕೊರಿಯರ್ ಮೂಲಕ ಸಾಗಾಟ ಮಾಡಿದ್ದರು. ಬಳಿಕ ನಗರದ ವಿವಿಧ ಪ್ರದೇಶಗಳಿಗೆ ಹಾಗೂ ಕೇರಳಕ್ಕೆ ಸಾಗಾಟ ಮಾಡಲು ಸಂಚು ರೂಪಿಸಿದ್ದರು ಎಂದು ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳಕ್ಕೆ ರಥಕ್ಕೆ ಮೈಸೂರಿನಲ್ಲಿಂದು ಹಿರಿಯ ಸಾಹಿತಿ ಹಾಗೂ ರಾಜ್ಯ ಗುಪ್ತವಾರ್ತೆ ಡಿಐಜಿ ಡಾ ಧರಣಿದೇವಿ ಮಾಲಗತಿ ಚಾಲನೆ ನೀಡಿದರು. ಡಿಸೆಂಬರ್ ವೇಳೆಗೆ ಜಿಲ್ಲೆಯ ಸುಮಾರು 150 ಗ್ರಾಮಗಳಲ್ಲಿ ತಲೆದೋರಬಹುದಾದ ಕುಡಿಯುವ ನೀರಿನ ಅಭಾವವನ್ನು ಎದುರಿಸಲು ದಾವಣಗೆರೆ ಜಿಲ್ಲಾಡಳಿತ ಅಗತ್ಯ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೇಡ್ತಿ ವರತಾ ಮತ್ತು ಅಘನಾಶಿನಿ ವೇದಾವತಿ ನದಿ ಯೋಜನೆ ಕೈಬಿಟ್ಟು ಪಶ್ಚಿಮಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂಬ ಘೋಷವಾಕ್ಯದೊಂದಿಗೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದಲ್ಲಿ ನಡೆಯುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲವಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವಂತೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇದೇ ಭಾನುವಾರದಂದು ನಡೆಯಲಿದೆ. ಬಳ್ಳಾರಿಯ 20 ಕೇಂದ್ರಗಳಲ್ಲಿ 10,422 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಂದಾಯ ಅಧಿಕಾರಿಗಳು ದಾಖಲೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ, ಉಪಮುಖ್ಯಮಂತ್ರಿ ಎಚ್ಚರಿಕೆ. ರಾಜ್ಯಕ್ಕೆ ಒಲಿದ ಅನುಷ್ಠಾನ ಹಂತದ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯ ಪ್ರಶಸ್ತಿ. ಎಲ್ನಿನೋ ಪರಿಸ್ಥಿತಿ 2027 ಫೆಬ್ರವರಿವರೆಗೆ ಮುಂದುವರಿಯುವ ಸಾಧ್ಯತೆ, ವಿಶ್ವ ಹವಾಮಾನ ಸಂಸ್ಥೆ ಮುನ್ನೆಚ್ಚರಿಕೆ. ವನ್ಯಜೀವಿಗಳ ಸಂರಕ್ಷಣೆಗೆ ಡ್ರೋನ್, ರೇಡಿಯೋ ಕಾಲರ್, ಡಿಜಿಟಲ್ ಮ್ಯಾಪಿಂಗ್ ಬಳಕೆಗೆ ಒತ್ತು, ಸಚಿವ ರಾಮಲಿಂಗಾರೆಡ್ಡಿ. ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಪೂರ್ಣ, 2 ಹಂತದ ಭದ್ರತೆಗೆ 6,000 ಅಧಿಕ ಪೊಲೀಸರ ನಿಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

ಎಸ್, ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ನಾಟ್ 1.3. ನೀವು ಕೇಳ್ತಿರೋದು ಸನ್ಸೆಟ್ ಸುರಭಿ. ಸಮಯ ಆಗ್ತಾ ಇದೆ 6:50. ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಅರ್ಜುನ್. ಸನ್ಸೆಟ್ ಸುರಭಿ ಸ್ಟಾರ್ಟ್ ಆಯಿತು. ಇನ್ನೇನು ಕೆಲಸ ಮುಗಿಸ್ಕೊಂಡು ಕೆಲವರು ಮನೆಗೆ ಹೋಗ್ತಿರ್ತೀರ ಅಥವಾ ಮನೇಲಿ ಕೂತ್ಕೊಂಡು ನಮ್ಮ ಎಫ್ ಎಂ ರೈನ್ಬೋ ಕೇಳ್ತಿರ್ತೀರ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆ ಏನು ಮಾತಾಡ್ತೀನಿ, ಎಸ್ ಹೇಳ್ತೀನಿ. ಸಂಜಯ್ ಸೂರ್ಯ ಮೊಳಗ್ತಾ ಇದ್ದಾನೆ. ಸದ್ಯಕ್ಕೆ ನಾವು ಒಂಚೂರು ನೆನಪುಗಳು, ನಮ್ಮ ಒಂದು ಮನಸ್ಸಿನ ಮಾತುಗಳನ್ನ ಒಂಚೂರು ಕೆದಕಣ ಅಲ್ವಾ. ಇವತ್ತು ನಾವು ಮಾತಾಡ್ತಿರೋದು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದ ಯಾವುದೋ ಒಂದು ಕತ್ತಲೆಯ ಮೂಲೆಯಲ್ಲಿ ಕೂತ್ಕೊಂಡು ಕೇಳ್ಕೊಳ್ಳೋ ಪ್ರಶ್ನೆ, ಯಾರಿಗೆ, ತಮಗೆ ತಾವೇ. ನಾನೇ ಯಾಕೆ, ವೈ ಮೀ? ಕೆಲಸ ಸಿಗಲಿಲ್ಲ ಅಂದಾಗ, ಇಷ್ಟಪಟ್ಟವರು ದೂರವಾದಾಗ, ಅಥವಾ ಎಲ್ಲವೂ ಸರಿ ಇದೆ ಅಂದ್ಕೊಳ್ಳೋಷ್ಟರಲ್ಲಿ ವಿಧಿ ಬಂದು ಒಂದು ಕೆನ್ನೆಗೆ ಬಾರಿಸಿದಾಗ, ನಾವು ಬಾಯಿಂದ ಮೊದಲು ಬರೋ ಮಾತಿಷ್ಟೇ, ದೇವರೇ ನಾನೇ ಸಿಗ್ನ ಅಂತ ಅಂದ್ಕೊಂತೀವಲ್ಲ. ಆ ಪ್ರಶ್ನೆಗೆ ಉತ್ತರಗಳನ್ನ ನಾವಿವತ್ತು ಮಾತಾಡೋಣ. ನೀವು ಕೇಳ್ಕೊಂಡಿದ್ದೀರಾ ನಾನೇ ಯಾಕೆ, ವೈ ಮೀ ಅಂತ ಆವಾಗವಾಗ. ಎಸ್, ಅದ್ರ ಬಗ್ಗೆ ಮಾತಾಡೋಣ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ. ಕಳಿಸ್ಕೊಡಿ ನಮಗೆ ಸಂದೇಶವನ್ನು, ನಿಮ್ಮ ಉತ್ತರಗಳನ್ನ 9480901013 9480103 ನಿಮ್ಮ ಸಂದೇಶ ಕಾಯ್ತಾ ಇರ್ತೀನಿ. ಸದ್ಯಕ್ಕೆ ಮನಸ್ಸು ಮಾತಾಡುವ ಈ ಹೊತ್ತಿನಲ್ಲಿ ಒಂದಷ್ಟು ಗೀತೆ ಬರ್ತಿದೆ, ಮನಸ್ಸು ಮಾತನಾಡಿಸುವಂಥ ಗೀತೆಗಳು, ಕೇಳಿ ಎಂಜಾಯ್ ಮಾಡಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಸ್, ವೆಲ್ಕಮ್ ಬ್ಯಾಕ್. ಇದು ಸನ್ಸೆಟ್ ಸುರಭಿ ವಿತ್ ಆರ್ ಜೆ ಅರ್ಜುನ್. ನಾವು ಇವತ್ತು ವೈ ಮೀ ಅಂತ ಮಾತಾಡ್ತಾ ಇದ್ವಿ. ಹಂಗೆ ಯೋಚನೆ ಮಾಡಿ, ರಸ್ತೆಯಲ್ಲಿ ಸಾವಿರಾರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲರೂ ಮುಖದಲ್ಲೂ ಒಂದೊಂದು ಕಥೆ ಇರುತ್ತೆ. ಆದರೆ ನಮಗೆ ನಮ್ಮ ನೋವು ಬೆಟ್ಟದಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ನಾನೇ ಯಾಕೆ ಅನ್ನೋ ಈ ನಾಲ್ಕು ಅಕ್ಷರದ ಪ್ರಶ್ನೆ ಇದೆಯಲ್ಲ, ಇದು ಒಂಥರ ಪ್ರಶ್ನೆ ಅಲ್ಲ, ಇದೊಂಥರ ಸುಳಿ ಇದ್ದಂಗೆ. ಈ ಸುಳಿಗೆ ಬಿದ್ದವರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅದರಿಂದ ಹೊರಗೆ ಬರೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಆದರೆ ಕತ್ತಲೆಯಲ್ಲಿ ನಿಂತ್ಕೊಂಡು ನಾನೇ ಯಾಕೆ ಅಂತ ಕೇಳೋ ನಮಗೆ, ಬೆಳಗಿನ ಸೂರ್ಯದ ಬೆಳಕು ನಮ್ಮ ಮುಖದ ಮೇಲೆ ಬಿದ್ದಾಗ ನಾನೇ ಯಾಕೆ ಅಂತ ಕೇಳೋ ನೆನಪಿರಲ್ಲ ಅಲ್ವಾ? ಸೊ ಕಷ್ಟದಲ್ಲಿ ನಮ್ಮ ಸುಖಗಳ ದಿನಗಳನ್ನ ನಮಗೆ ಯಾಕಪ್ಪ ದೇವರು ಈ ಥರ ಸುಖ ಕೊಟ್ಟೆ ಅಂತ ನಾವು ಯಾವತ್ತೂ ಕೇಳಲ್ಲ. ಬಟ್ ಕಷ್ಟವನ್ನು ಮಾತ್ರ ಯಾಕಪ್ಪ ಬಂತು ಅಂತ ಕೇಳ್ಕೊಳ್ಳೋ ಗುಣ ಮನುಷ್ಯಂದು. ನಮಗೆ ಸಿಗೋ ಪ್ರೀತಿ, ಆರೋಗ್ಯ, ಈ ಸುಂದರ ಸಂಜೆ, ಇದಕ್ಕೆಲ್ಲ ನಾವೆಂದು ನಾನೇ ಯಾಕೆ ದೇವರೇ ಅಂತ ನಮಗೆ ಕೇಳ್ಕೊಳ್ಳೋ ಕಾಲ ಹತ್ರ ಬರಬೇಕು. ಆಗ ಮಾತ್ರ ಆ ಒಂದು ನಾನೇ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಜಪಾನಲ್ಲಿ ಕಿನ್ಸುಗಿ ಅಂತ ಒಂದು ಅದ್ಭುತ ಕಲೆ ಇದೆ. ಯಾವುದಾದ್ರೂ ಪಿಂಗಾಣಿ ಪಾತ್ರೆ ಒಡೆದು ಹೋದರೆ ಜಪಾನಿಯರು ಅದನ್ನು ಎಸೆದು ಹಾಕಲ್ಲ, ಬದಲಿಗೆ ಆ ಒಡೆದ ಬಿರುಕುಗಳನ್ನ ಚಿನ್ನದ ದ್ರವದಿಂದ ಜೋಡಿಸ್ತಾರಂತೆ. ಆ ಪಾತ್ರೆ ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿ ಮೌಲ್ಯಯುತವಾಗಿ ಕಾಣಿಸುತ್ತೆ. ಆ ಜೋಡಿಸಿದಾಗ ಆ ಪಾತ್ರೆಗೆ ಜೀವವಿದ್ದು ಅದು ಒಡೆಯುವಾಗ ನಾನೇ ಯಾಕೆ ಒಡಿಬೇಕಿತ್ತು ಅಂತ ಹತ್ಕೊಂಡು ಕೇಳಿದರೆ ಅದಕ್ಕೆ ತಾನು ಮುಂದೆ ಚಿನ್ನದಿಂದ ಜೋಡಿಸ್ಕೊಂಡು ಒಂದು ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಸೇರ್ಕೊತೀನಿ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ನಿಮ್ಮ ಜೀವನದಲ್ಲೂ ಬಿರುಕುಗಳು ಬಿದ್ದೇ ಬಿದ್ದಿರ್ತವೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಂದು ಪ್ಲಸ್ ನೆಗೆಟಿವ್ಸ್ ಎಲ್ಲ ಇದ್ದೇ ಇರುತ್ತೆ. ಆದರೆ ವಿದಿನ್ ನಮ್ಮನ್ನು ಚಿನ್ನದಿಂದ ಜೋಡಿಸೋದಕ್ಕೆ ರೆಡಿ ಆಗ್ತಾ ಇರ್ತಾನೆ, ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ. ಎಸ್, ಸ್ಟೇ ಟ್ಯೂನ್. ಇದು ಸನ್ಸೆಟ್ ಸುರಭಿ ವಿತ್ ಆರ್ ಜೆ ಅರ್ಜುನ್.

ವೈ ಮೀ ಅಂತ ನೀವು ಕೇಳಿದ ತಕ್ಷಣ ನೀವು ನಿಮ್ಮನ್ನು ಒಬ್ಬ ವಿಕ್ಟಿಮ್ ಆಗಿ ಮಾಡ್ಕೊಬಿಡ್ತೀರಾ ಜೀವನದಲ್ಲಿ, ಅಯ್ಯೋ ಪಾಪ ನಾನು ಅಂತ ನಿಮಗೆ ನೀವು ಜಾರ್ಕೊಳ್ತೀರ ಯಾವುದರಲ್ಲಿ, ಸನ್ನಿವೇಶದಿಂದ. ಆದರೆ ಅದೇ ಪ್ರಶ್ನೆಯನ್ನು ಕೊಂಚ ಬದಲಾಯಿಸಿ ಕೇಳ್ಕೊಳ್ಳಿ. ವೈ ಮೀ ಅನ್ನೋದ್ರ ಬದಲು ವಾಟ್ ಈಸ್ ದಿಸ್ ಟೀಚಿಂಗ್ ಮೀ, ಅಂದರೆ ಇದು ನನಗೇನು ಕಲಿಸ್ತಾ ಇದೆ ಅಂತ ಕೇಳ್ಕೊಳ್ಳಿ. ಆವಾಗ ಹಿಂಗಿರುತ್ತೆ ನೋಡಿ. ನಿಮಗೆ ಗೊತ್ತಾ, ಜಗತ್ತಿನ ಪ್ರತಿಯೊಬ್ಬ ದೊಡ್ಡ ನಾಯಕ, ಲೇಖಕ ಅಥವಾ ಸಾಧಕ ಹುಟ್ಟಿದ್ದು ಸುಖದೇ ಮಾಡಲಿಲ್ಲಲ್ಲ. ಎಲ್ರಿಗೂ ಗೊತ್ತಿರೋದು ಈ ವಿಷಯ ಅಲ್ವಾ, ಹೊಸದೇನಲ್ಲ. ಅವರ ಜೀವನದಲ್ಲೂ ಕೂಡ ನಾನೇ ಯಾಕೆ ಅನ್ನೋ ಮಹಾಸಮುದ್ರ ಬಂದೇ ಬಂದಿರುತ್ತೆ. ಅವರು ಈಜೋದನ್ನು ಕಲ್ತಿರ್ತಾರೆ. ಸೊ ಜೀವನ ಎಲ್ಲ ಅನ್ಕೊಂಡಂಗೆ ಸಾಗೋದೇ ಇಲ್ವಲ್ಲ ಹಾಗೆ. ಸೊ ಇದ್ರ ಜೊತೆಗೆ ಒಂದು ಕತೆ ಹೇಳ್ತೀನಿ ಇವತ್ತು, ಪುಟ್ಟದಾಗಿ. ಆಶಾ ಅನ್ನೋ ಒಂದು ಹುಡುಗಿಯ ಕತೆ. ಇದು ನಮ್ಮ ಸುತ್ತಮುತ್ತಲೇ ನಡೆಯುವಂಥ ಕತೆ, ನಡೆದಿರುವಂಥ ಕತೆ, ಮುಂದೆ ನಡೀಬಹುದಾದಂಥ ಕತೆ. ಕೇವಲ 26ನೇ ವಯಸ್ಸಿಗೆ ಆಕೆಗೆ ಒಂದು ಅಪರೂಪದ ಕಾಯಿಲೆ ಬರುತ್ತೆ. ವೈದ್ಯರು ಹೇಳ್ತಾರೆ ಆಕೆಗೆ, ನೀನು ಇನ್ಮೇಲೆ ನಡೆಯೋದಕ್ಕೆ ಕಷ್ಟ ಅಂತ. ಆಶಾ ಅನ್ನುವಂಥ ಹುಡುಗಿ 3 ವರ್ಷ ರೂಮ್ ಒಳಗಡೆ ಕುಳಿತು ಅಳ್ತಾ ಇರ್ತಾಳೆ. ಯಾರ ಜೊತೆನೂ ಮಾತಾಡೋಲ್ಲ, ಒಂಥರ ತನ್ನನ್ನು ಇಂಟ್ರೋವರ್ಟ್ ರೀತಿಯಾಗಿ ಪರಿವರ್ತಿಸ್ಕೊಂಡ್ಬಿಟ್ಟಿರ್ತಾಳೆ. ದೇವರಿಗೆ ದಿನ ಕೂಡ ಬೈಕೊತಾ ಇರ್ತಾಳೆ, ನಾನೇ ಯಾಕೆ, ನನ್ನ ಫ್ರೆಂಡ್ಸ್ ಎಲ್ಲ ಕೆರಿಯರ್ನಲ್ಲಿ ಓಡ್ತಾ ಇದ್ದಾರೆ, ನಾನೇ ಯಾಕೆ ಈ ರೀತಿ ವೀಲ್ ಚೇರ್ನಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ತನಗೆ ತಾನೇ ಬೈಕೊತಾಳೆ, ಯಾರು ಕಂಡ್ರೂ ಮಾತಾಡ್ಸೋಕ್ಕಾಗ್ತಿರಲ್ಲ ಅವಳಿಗೆ, ತುಂಬ ಸಂಕಟ ಆಗ್ತಿರತ್ತೆ, ದುಃಖ ದುಮ್ಮಾನ ಎಲ್ಲ ಇರುತ್ತೆ. ಆದರೆ ಒಂದೇ ಒಂದು ದಿನ ಆಕೆಗೆ ಅನಿಸುತ್ತೆ, ನಾನು ಅಳ್ತಾ ಕೂತ್ರೆ ಈ ಕಾಲುಗಳು ಸರಿ ಹೋಗಲ್ಲ ಅಲ್ವಾ, ಮತ್ತೆ ಬರಲ್ಲ ಅಲ್ಲ, ಆದರೆ ಈ ವೀಲ್ ಚೇರ್ನಲ್ಲೇ ಕುಳಿತು ಜಗತ್ತನ್ನು ಗೆಲ್ಲಬಹುದು. ಇವತ್ತು ಆಶಾ ಒಬ್ಬ ಹೆಸರಾಂತ ಕೌನ್ಸಿಲರ್ ಅಂದರೆ ನೀವು ನಂಬ್ತೀರಾ? ಸಾವಿರಾರು ಖಿನ್ನತೆಯಲ್ಲಿರೋ ಜನರಿಗೆ ದಾರಿ ದೀಪ ಆಕೆ. ಸಾವಿರಾರು ಜನ ಆಕೆಯನ್ನು ಪ್ರೇರಣೆಯಾಗಿ ತಗೊಂಡು ಮುಂದೆ ಸಾಗ್ತಾರೆ ಜೀವನದಲ್ಲಿ. ಆಕೆ ಇವತ್ತು ಹೇಳ್ತಾಳೆ, ಅವತ್ತು ನನಗೆ ಈ ಕಾಯಿಲೆ ಬರದೇ ಇದ್ದಿದ್ರೆ ನಾನಿವತ್ತು 1000 ಜನರ ಜೀವನ ಉಳಿಸ್ತಾ ಇರಲಿಲ್ಲ, ಕೌನ್ಸಿಲಿಂಗ್ ಮಾಡ್ತಿರಲಿಲ್ಲ, ಮೇ ಬಿ ನಾನೆಲ್ಲೋ ಬೇರೆ ಏನೋ ಯಾವುದೋ ಕೆರಿಯರ್ ಹುಡ್ಕೊಂಡಿರ್ತಿದ್ದೆ ಅಂತ. ಸೊ ಈ ರೀತಿಯಾದ ಇನ್ಸ್ಪಿರೇಷನ್ ಸ್ಟೋರಿಗಳು ನಮ್ಮನ್ನು ಪ್ರತಿದಿನ ಪ್ರೇರೇಪಿಸಿರುತ್ತೆ. ಎಲ್ಲವೂ ಇದ್ದು ಕೆಲವೊಬ್ಬರು ತಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ತುಂಬ ಸಂಕಟ ಪಡ್ತಿರ್ತಾರೆ, ಅಂಥವ್ರಿಗೆ ಇದು ಒಂಥರ ದಾರಿದೀಪ ಅಂತಲೇ ಹೇಳಬಹುದು.

ಎಸ್, ವೆಲ್ಕಮ್ ಬ್ಯಾಕ್. ಇದು ಸನ್ಸೆಟ್ ಸುರಭಿ ವಿತ್ ಆರ್ ಜೆ ಅರ್ಜುನ್. ಶಾಲೆಗಳಲ್ಲಿ ಅತ್ಯಂತ ಕಷ್ಟದ ಪ್ರಶ್ನೆ ಪತ್ರಿಕೆಗಳನ್ನು ಯಾರಿಗೆ ಕೊಡ್ತಾರೆ? ಯಾರು ಆ ವಿಷಯದಲ್ಲಿ ಗಟ್ಟಿಯಾಗಿರ್ತಾರೋ, ಯಾರು ಆ ಪರೀಕ್ಷೆನ ಪಾಸ್ ಮಾಡೋ ಸಾಮರ್ಥ್ಯ ಹೊಂದಿರ್ತಾರೋ ಅಂತವ್ರು ಕೊಡ್ತಾರೆ, ಕೇಳ್ತಾರೆ ಅಲ್ವಾ. ನಿಮಗೆ ಕಷ್ಟಗಳು ಬರ್ತೀವಿ ಅಂದರೆ ಅದರ ಅರ್ಥ ನೀವು ಸಾಧಾರಣ ವ್ಯಕ್ತಿಯಲ್ಲ. ಈ ಬದುಕಲ್ಲಿ ಬದುಕಿನ ಮಹಾಪರೀಕ್ಷೆನ ಎದುರಿಸೋ ಕೆಪಾಸಿಟಿ ನಿಮಗಿದೆ ಅಂತ ವಿಧಿ ತೋರಿಸ್ತಾ ಇದೆ. ನೀವು ಆ ಕ್ಷಣದಲ್ಲಿ ಮುರಿದು ಬೀಳದೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ, ಬದಲಿಗೆ ಪಟ್ಟೆಗೆ ಸಿಕ್ಕ ಚಿನ್ನದಂತೆ ಕಾಯ್ದು ಅಪರಂಜಿ ಆಗೋದಿದ್ರೆ ಆ ಲೈಫ್ ನಿಮಗೆ ಬಂಗಾರ ಆಗುತ್ತೆ. ಸೊ ಇದೇ ಆ ಸಂಕಟದ ಉದ್ದೇಶ ಅಂತ ಹೇಳ್ಬೋದು. ಇನ್ನೊಂದು ವಿಷಯ, ನಾನೇ ಯಾಕೆ ಅಂತ ಅಂದ್ಕೊಳ್ಳೋ ಬದಲು ನಾನೇ ಮಾಡ್ತೀನಿ ಅಂದ್ಕೋಬೋದಲ್ಲ. ವೈ ಮೀ ಟು ಟ್ರೈ ಮೀ ಅಂತ ಅಂದರೆ, ಸನ್ಸೆಟ್ ಸುರಭಿ ಈ ಪಯಣದಲ್ಲಿ ಈ ಒಂದು ವಿಷಯ ಹೆಂಗಿದೆ ಅಂದರೆ, ಸಂಜೆ ನಿಮಗೆ ತಲೆಯಲ್ಲಿ ಬರುವಂಥ ವಿಷಯದ ಜೊತೆಗೆ ಈ ಒಂದು ಮನೆಯಿಂದ ಹೋಗ್ತಿರ್ತೀರಾ, ಯಾವುದೋ ಒಂದು ವಿಷಯನ ಪೋಸ್ಟ್ಪೋನ್ ಮಾಡಿಬಿಟ್ಟಿರ್ತೀರಾ, ನಾಳೆ ಮಾಡ್ತೀನಿ ಅಂತ. ಯಾಕೆ ನಾನೇ ಮಾಡ್ತೀನಿ ಅಂದ್ಕೊಂಡು ಮನೆಗೆ ಹೋಗಿ ನೋಡೋಣ, ಅವತ್ತು ಮ್ಯಾಜಿಕ್ ಏನಾಗುತ್ತೆ ಹೇಳಿ ನನಗೆ, ಆಯಿತಾ? ಮುಂದಿನ ಬಾರಿ ನಿಮ್ಮ

ಬೈಕ್ನಲ್ಲಿ ಯಾವುದೇ ಒಂದು ದೊಡ್ಡ ಸಂಕಷ್ಟ ಬಂದಾಗ ಕಣ್ಣು ಮುಚ್ಕೊಂಡು ದೀರ್ಘ ಉಸಿರು ತಗೊಂಡು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಅವಾಗ ಗೊತ್ತಾಗತ್ತೆ ವೈ ಮೀ ಅಂತ, ಯಾಕೆ ನಾನೇ ಈ ಬದುಕಿಗೆ ಈ ಒಂದು ಕಷ್ಟಗಳು ಈ ಒಂದು ಸುಖಗಳು ಯಾಕೆ ನನಗೆ ಕೊಡ್ತಿದ್ದಾನೆ ದೇವರು ಅಂತ.

ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

0: ಎಸ್, ಸನ್ಸೆಟ್ ಸುರಭಿಯಲ್ಲಿ ನಾನೇ ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸೂರ್ಯ ಮುಳುಗ್ಬೇಕಾದ್ರೆ ಗೊತ್ತಿದೆ, ತಾನು ಮುಳುಗಿದ್ರೆ ಮತ್ತೆ ಎದ್ದೇಳ್ತೀನಿ ಅನ್ನೋವಂಥ ನಂಬಿಕೆಯಿಂದ ಮುಳುಗ್ತಾನಲ್ಲ. ಹಾಗೆ ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ನಾನು ನಿಮಗೆ ಟಟಾ ಬಾಯ್ ಬಾಯ್ ಹೇಳ್ತೀನಿ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿ ಬರ್ತಿದೆ ನಮ್ಮ FM ರೈನ್ಬೋಯಿಂದ. ಸದ್ಯಕ್ಕೆ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು RJ ಅರ್ಜುನ್. ಕೇಳಿ ನ್ಯೂಸ್ನ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೂ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಯುವಜನತೆ ನಿರಂತರವಾಗಿ ತಮ್ಮ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಸಜ್ಜಾಗುವುದು ಅತ್ಯಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಡೆದ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆ 2026ರಲ್ಲಿ ಸ್ಪರ್ಧಿಸಿದ್ದ ಭಾರತ ತಂಡದ ಪ್ರತಿನಿಧಿಯೊಂದಿಗೆ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಹಾಗೂ ತಮ್ಮ ಅನುಭವಗಳ ಮೂಲಕ ಭಾರತವನ್ನು ಕೌಶಲ್ಯ ಮಾನವ ಸಂಪನ್ಮೂಲದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಕೊಡುಗೆ ನೀಡುವಂತೆ ಕರೆ ನೀಡಿದರು. ಶೈಕ್ಷಣಿಕ ಪದವಿಗಳಷ್ಟೇ ಪ್ರಾಯೋಗಿಕ ಕೌಶಲ್ಯಗಳು ಪ್ರಮುಖ ಎಂದ ಪ್ರಧಾನಿ, ಐಐಟಿ ಮತ್ತು ಐಐಎಂಗಳಷ್ಟೇ ಕೌಶಲ್ಯ ತರಬೇತಿ ಸಂಸ್ಥೆಗಳದ್ದು ಮಹತ್ವದ್ದಾಗಿವೆ ಎಂದರು. ಶಾಂಘೈನಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ 70 ಸದಸ್ಯರ ತಂಡ 63 ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಿ 6 ಬೆಳ್ಳಿ ಪದಕಗಳು ಹಾಗೂ 20 ಶ್ರೇಷ್ಠತಾ ಪದಕಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ಕಾಯಂ ಕಾರ್ಮಿಕ ಪ್ರಮಾಣೀಕರಣದ ಪಿಇಆರ್ಎಂ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಪ್ರಕಟಿಸಿರುವ ನೂತನ ಕ್ರಮಗಳು ಉಭಯ ದೇಶಗಳ ಹಂಚಿಕೆಯ ಆಶೋತ್ತರಗಳನ್ನು ಉತ್ತೇಜಿಸುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರತಿಭಾನ್ವಿತ ವ್ಯಕ್ತಿಗಳ ಸಂಚಾರವು ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳ ಆರ್ಥಿಕತೆಗೆ ಮೌಲ್ಯವರ್ಧನೆ ತರಲಿದೆ ಎಂದು ಪ್ರತಿಪಾದಿಸಿದರು. ಈ ಸಂಚಾರವು ಭಾರತೀಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತಿಭೆ, ಸಂಶೋಧನೆ, ನಾವೀನ್ಯತೆ, ಉತ್ಪಾದಕತೆ ಮತ್ತು ಹೊಸ ಉದ್ಯೋಗ ಸೃಷ್ಟಿಯ ಮೂಲಕ ಅಮೆರಿಕದ ಕಂಪನಿಗಳಿಗೂ ಸಮಾನವಾಗಿ ಅನುಕೂಲ ಮಾಡಿಕೊಡುತ್ತದೆ ಎಂದು ತಿಳಿಸಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಾಳೆ ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೆಹಲಿಯ ಜಂಟಿ ಪೊಲೀಸ್ ಕಮಿಷನರ್ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರೆ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಗ್ ಸಂಸ್ಥೆಗೆ ಪರವಾನಗಿ ನೀಡಿರುವುದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಸಚಿವರು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 10ನೇ ಆವೃತ್ತಿಯ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಉಪಗ್ರಹ ಸಂವಹನ ಸೇವೆ ಒದಗಿಸಲು ಸ್ಟಾರ್ಲಿಂಕ್, ಜಿಯೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಹಾಗೂ ಯುಟೆಲ್ಸ್ಯಾಟ್ ಒನ್ ವೆಬ್ ಸೇರಿದಂತೆ 3 ಕಂಪನಿಗಳು ಉಪಗ್ರಹ ಸಂವಹನ ಪರವಾನಗಿ ಪಡೆದುಕೊಂಡಿದೆ ಎಂದರು. ನಿಗದಿತ ಚೌಕಟ್ಟು ಅಂತಿಮಗೊಂಡ ನಂತರ ಸರ್ಕಾರ ಆದಾಯ ಹಂಚಿಕೆ ಆಧಾರದ ಮೇಲೆ ಈ ಕಂಪನಿಗಳಿಗೆ ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲಿದೆ. ಪ್ರತಿಯೊಂದು ಕಂಪನಿ ನಿಗದಿತ ಭದ್ರತಾ ಮಾನದಂಡ ಮತ್ತು ಇತರ ನಿಯಂತ್ರಣ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಪೂರೈಸಿದ ನಂತರವೇ ಸೇವೆಗಳನ್ನು ಪ್ರಾರಂಭಿಸಲು

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿವಿಧ ರಾಜ್ಯಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶಗಳು ಇಂದು ಪ್ರಕಟವಾಗಿದ್ದು, ಆಯಾ ರಾಜ್ಯಗಳ ಆಡಳಿತಾರೂಢ ಪಕ್ಷಗಳೇ ಕ್ಷೇತ್ರಗಳನ್ನು ಗೆದ್ದುಕೊಂಡಿವೆ. ಪಶ್ಚಿಮ ಬಂಗಾಳದ ಪೂರ್ವ ಮಿಡ್ನಾಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾಸಿರಾಣಿ ರಥ್ 1,22,753 ಮತಗಳ ದಾಖಲೆಯ ಅಂತರದಿಂದ ಜಯಗಳಿಸಿದ್ದಾರೆ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಮಿಲನ್ ಪ್ರಧಾನ್ 41,674 ಮತಗಳನ್ನು ಪಡೆದಿದ್ದಾರೆ. ಇನ್ನು ರೇಜಿನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶಂಕರರಾವ್ ಸರ್ಕಾರ್ ಗೆಲುವು ಸಾಧಿಸಿದ್ದಾರೆ. ತಮಿಳುನಾಡಿನ ಮಧುರಾಂತಕಂನಲ್ಲಿ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಆಡಳಿತಾರೂಢ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಮಧುರಾಂತಕಂ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಮರಗಂತಕಂ ಕುಮಾರವೇಲ್ ಹಾಗೂ ಧಾರಾಪುರ ಕ್ಷೇತ್ರದಲ್ಲಿ ಟಿವಿಕೆಯ ಸತ್ಯಭಾಮ ಗೆಲುವು ಸಾಧಿಸಿದ್ದಾರೆ. ಪುದುಚೇರಿಯ ತಟ್ಟಂ ಚಾವಡಿ ಕ್ಷೇತ್ರದಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷದ ಅಶೋಕ್ ಆನಂದ್ ಗೆಲುವು ದಾಖಲಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಮುಸ್ಲಿಂ ಮಹಿಳೆಗೆ ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ನೀಡಲಾಗುತ್ತಿದ್ದ ತಕ್ಷಣದ ತಲಾಖ್ ತ್ರಿವಳಿ ತಲಾಖ್ ಪದ್ದತಿಯನ್ನು 2019ರ ಮುಸ್ಲಿಂ ಮಹಿಳೆಯರ ಮದುವೆ ಹಕ್ಕುಗಳ ರಕ್ಷಣೆ ಕಾಯ್ದೆಯು ಕಾನೂನುಬಾಹಿರ ಎಂದು ಘೋಷಿಸಿತು. ಈ ಪದ್ದತಿಯನ್ನು ಅಪರಾಧವೆಂದು ಪರಿಗಣಿಸಿದ ಕಾಯ್ದೆಯು ತಪ್ಪಿತಸ್ಥರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಕೇವಲ ನಿಷೇಧಕ್ಕಷ್ಟೇ ಸೀಮಿತವಾಗದೆ ಈ ಕಾಯ್ದೆಯು ಸಂತ್ರಸ್ತ ಮಹಿಳೆಗೆ ಜೀವನಾಂಶ ಮತ್ತು ಅಪ್ರಾಪ್ತ ಮಕ್ಕಳ ಪಾಲನೆಯ ಸಾಂವಿಧಾನಿಕ ಹಕ್ಕನ್ನು ಖಾತ್ರಿಪಡಿಸಿತು. ಧರ್ಮ ಯಾವುದಿದ್ದರೂ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಸಾಂವಿಧಾನಿಕ ಸಮಾನತೆ ದೊರೆಯಬೇಕು ಎಂಬ ಪ್ರಧಾನಿಯವರ ನಿಲುವಿಗೆ ಇದು ಸಾಕ್ಷಿಯಾಗಿದೆ. ಈ ಶಾಸನ ಜಾರಿಗೆ ಬಂದ ಕೇವಲ 1 ವರ್ಷದಲ್ಲಿ ತ್ರಿವಳಿ ತಲಾಖ್ ಪ್ರಕರಣಗಳು 82% ಇಳಿಕೆಯಾಗಿದ್ದು, ದೀರ್ಘಕಾಲದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಸಾಂವಿಧಾನಿಕ ರಕ್ಷಣೆ ತಲುಪಿದೆ. ಅಂತಾರಾಷ್ಟೀಯ ಕಾನೂನು ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಶಾಂತಿ ಸ್ಥಾಪನೆಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತೀಯ ಮೂಲದ ದಕ್ಷಿಣ ಆಫ್ರಿಕಾದ ಖ್ಯಾತ ನ್ಯಾಯಶಾಸ್ತ್ರಜ್ಞೆ ನವನಿತಂ ನವಿ ಪಿಳ್ಳೈ ಅವರಿಗೆ 2026ನೇ ಸಾಲಿನ ಪ್ರತಿಷ್ಠಿತ ನೋಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಾಜಿ ಮುಖ್ಯಸ್ಥೆ ಹಾಗೂ ಅಂತಾರಾಷ್ಟೀಯ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರುವ ನವಿ ಪಿಳ್ಳೈ ವರ್ಣಭೇದ ಪಿಡುಗಿನ ಕಾಲದಲ್ಲಿ ಬೆಳೆದವರಾಗಿದ್ದು, ಅದರ ವಿರುದ್ದ ಹೋರಾಡಿದ ಕಾರ್ಯಕರ್ತರ ಪರವಾಗಿ ವಾದ ಮಂಡಿಸುವ ಮೂಲಕ ಮಾನವ ಹಕ್ಕು ಹಾಗೂ ಸಮಾನತೆಯ ಪರವಾಗಿ ಸುದೀರ್ಘ ಕ್ರಾಂತಿಕಾರಿ ವೃತ್ತಿಜೀವನವನ್ನು ರೂಪಿಸಿಕೊಂಡರು. 1941ರಲ್ಲಿ ಡರ್ಬನ್ನಲ್ಲಿ ತಮಿಳು ಮೂಲದ ಭಾರತೀಯ ದಂಪತಿಗೆ ಜನಿಸಿದ ಇವರು ದಕ್ಷಿಣ ಆಫ್ರಿಕಾದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ವೈದ್ಯರ ಚೀಟಿ ಮೂಲಕ ಮಾತ್ರ ಮಾರಾಟ ಮಾಡಬೇಕಾದ ಔಷಧಿಗಳ ಜಾಹೀರಾತುಗಳ ಮೇಲಿನ ನಿಯಂತ್ರಣವನ್ನು ಬಲಪಡಿಸಲು 1945ರ ಔಷಧ ನಿಯಮಗಳಿಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ತಿದ್ದುಪಡಿಯ ಪ್ರಕಾರ ಔಷಧ ನಿಯಮಗಳ ಶೆಡ್ಯೂಲ್ HH1 ಮತ್ತು X ಅಡಿಯಲ್ಲಿ ಬರುವ ಔಷಧಿಗಳ ಜಾಹೀರಾತು ಪ್ರಕಟಿಸಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯಬೇಕೆಂಬ ನಿಯಮವನ್ನು ಔಷಧಿಗಳ ಮಾರಾಟ ಮತ್ತು ವಿತರಣೆಗೆ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೂ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಜಾರ್ಖಂಡ್ನ ರಾಂಚಿಯಲ್ಲಿಂದು ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿಂದು ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 9.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 111 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನತೆ ನಿರಂತರವಾಗಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಅಮೆರಿಕದ ಪಿಇಆರ್ಎಂ ನೀತಿಗೆ ಭಾರತ

0: ಆಕ್ಷೇಪ, ಪ್ರತಿಭಾನ್ವಿತರ ಸಂಚಾರ ಎರಡೂ ದೇಶಗಳಿಗೆ ಲಾಭದಾಯಕವೆಂದ ಕೇಂದ್ರ ಸರ್ಕಾರ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆಗೆ ದೆಹಲಿ ಪೊಲೀಸರಿಂದ ಅನುಮತಿ ನಿರಾಕರಣೆ. ಭಾರತ ಯಾವುದೇ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಅವಕಾಶ ನೀಡುವುದಿಲ್ಲ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. ಟಿ20 ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತದ ವಿರುದ್ಧ ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪದಲ್ಲಿ ಇವತ್ತು ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರ, ಜಗತ್ತಿನ ಯಾವುದೇ ಮೂಲೆಗೆ ನಾವು ಹೋದ್ರೂ ಕೂಡ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ, ರಾತ್ರಿ ಕಣ್ಣು ಮುಚ್ಚಿದಾಗ ನೆನಪಾಗೋದು ನಮ್ಮ ಹುಟ್ಟೂರು ಮಾತ್ರ. ಆ ಮಣ್ಣಿನ ವಾಸನೆ, ಆ ಹಳ್ಳಿಯ ಹಸಿರು, ಗೆಳೆಯರ ಹರಟೆ, ಅಬ್ಬಬ್ಬಬ್ಬಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಒಲವಿನ ಆಲಾಪದಲ್ಲಿ ಹುಟ್ಟೂರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಎಸ್, ನಿಮಗೂ ಕೂಡ ಈ ಹಳೆ ನೆನಪುಗಳು ಈಗಾಗಲೇ ಬರೋಕೆ ಪ್ರಾರಂಭ ಆಗಿರುತ್ತೆ. ಇವತ್ತಿನ ಈ ಒಂದು ಗಂಟೆಲಿ ನಾನು ನಿಮ್ಮನ್ನ ನಿಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಅಂತ ಹೇಳಿದ್ರೆ ಅದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಕಾಣೋಕ್ ಸಿಗುತ್ತೆ. ಸಿಟಿಯ ಈ ಧೂಳು, ಟ್ರಾಫಿಕ್ ಮಧ್ಯೆ ಕಳೆದು ಹೋಗಿರೋ ನಮ್ಗೆ ಯಾವಾಗಪ್ಪ ಊರಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾತುಕತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಎರಡು ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ನಾನು ಮಾತಾಡ್ತಾ ಇದ್ದೆ ಬಾಲ್ಯದ ನೆನಪುಗಳ ಬಗ್ಗೆ, ಹುಟ್ಟೂರಿನ ಬಗ್ಗೆ. ಹುಟ್ಟೂರು ಅಂದ ತಕ್ಷಣ ನಿಮಗೆ ಹಳೆ ಬಾಲ್ಯದ ನೆನಪು ನೆನಪಾಗಿರುತ್ತೆ, ಒಂದು ಸಣ್ಣದಾಗಿ ನಗು ಮೂಡಿರುತ್ತೆ. ಎಲ್ಲ ಹಳೆ ನೆನಪುಗಳು ತಾನಾಗೆ ಒಂದರ ಮೇಲೆ ಒಂದು ಅಂತ ಬರ್ತಾ ಇರುತ್ತೆ. ಇನ್ನು ಬಾಲ್ಯ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಸಂತೆ. ಸಂತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಹಳ್ಳಿಯಲ್ಲಿ ಸಂತೆ ಅಂದ್ರೆ ಸಿಕ್ಕಾಪಡೆ ಫೇಮಸ್ಸು. ವಾರಕ್ಕೆ ಒಂದ್ಸಲ ಬರ್ತಾ ಇದ್ದಂತ ಸಂತೆ ಒಂದ್ ರೀತಿ ನಮ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಣ್ಣ ಬಣ್ಣದ ಪೀಪಿ ಸಿಗ್ತಾ ಇತ್ತು, ಜಲೇಬಿ ಸಿಗ್ತಾ ಇತ್ತು, ಕಡಲೆಪುರಿ ಸಿಗ್ತಾ ಇತ್ತು. ಸಂತೆ ಹೋಗಿ ಮನೆ ದಿನಸಿ ಎಲ್ಲ ತಗೊಂಡ ಮೇಲೆ ಅಮ್ಮ ಮಿಠಾಯಿ ಕೊಡಿಸ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇವತ್ತಿನ ಎಸಿ ಮಾಲಲ್ಲಿ ನೀವು ಎಷ್ಟೇ ತಿರುಗಾಡಿದ್ರು ಕೂಡ ಆ ಹಳೆ ಸಂತೆ ನೆನಪು ಮತ್ತೆ ಸಿಗಲ್ಲ, ಆ ಎಂಜಾಯ್ಮೆಂಟ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಏನಂತೀರಾ?

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ನಿಮ್ಮ ಊರಿಗೆ ಹೋಗಿದ್ವಿ. ಹೌದು, ಹುಟ್ಟೂರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಹುಟ್ಟೂರಿನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರಿಗಿರಲ್ಲ ಹೇಳಿ ಹುಟ್ಟೂರು ಅಂದ್ರೆ ಪ್ರೀತಿ. ಬೆಂಗಳೂರಲ್ಲಿ ಅಥವಾ ಇನ್ನೊಂದು ಯಾವುದೋ ಊರಲ್ಲಿ ಕಷ್ಟಪಟ್ಟು ಕೆಲಸಕ್ಕಿದ್ದು ರಜೆ ಸಿಕ್ತು ಅಂತ ಹೇಳಿದ್ರೆ ಬೇಗ ಬಸ್ ಟ್ರೈನು ಬುಕ್ ಮಾಡಿಕೊಂಡು ಊರ್ ಕಡೆಗೆ ಓಡ್ ಹೋಗ್ಬಿಡ್ತೀವಿ. ಯಾಕೆ ಅಂದ್ರೆ ಅಷ್ಟು ಸೆಳೆತಾ ಇರುತ್ತೆ ಹುಟ್ಟೂರು ಅಂತ ಹೇಳಿದ್ರೆ. ಇನ್ನು ಹಳ್ಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಮನೆ ಗೊತ್ತಿರುತ್ತೆ. ಸೊ ಎಲ್ರಿಗೂ ಎಲ್ರು ಪರಿಚಯ ಇರ್ತಾರೆ, ಎಲ್ರ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ನೀವೇನಾದ್ರೂ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಫಸ್ಟ್ ಕೇಳ್ತಾರೆ, ಯಾರಪ್ಪ ನೀನು, ಯಾರ ಮನೆಗೆ ಬಂದೆ ಅಂತ ವಿಚಾರಿಸ್ತಾರೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆದ್ರೆ ಸಿಟಿ ಹಾಗಿಲ್ಲ ಕಣ್ರಿ, ನಿಮ್ ಮನೆ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ. ಎಷ್ಟೋ ಸಲ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿರುವಂತಹ ಫ್ಲಾಟ್ ಅಲ್ಲಿರೋರೇ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅದು ಸಿಟಿ ಜೀವನ ಆದ್ರೆ ಹಳ್ಳಿ ಜೀವನ ಆಗಿರೋದಿಲ್ಲ. ಎಲ್ರಿಗೂ ಕೂಡ ನೀವು ಗೊತ್ತಿರುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಗೊತ್ತಿರುತ್ತೆ, ನಿಮ್ಮ ಇಡೀ ಫ್ಯಾಮಿಲಿ ಇಡೀ ಹಳ್ಳಿಗೆ ಗೊತ್ತಿರುತ್ತೆ. ಇನ್ನು ಆ ಹಳೆ ಗೆಳೆಯರ ಜೊತೆ ಸೈಕಲ್ ಸವಾರಿ ಕೆರೆಯಲ್ಲಿ ಈಜಾಡಿದ್ದು ನೆನಪಾದ್ರೆ ಈ ಕೆಲಸ ಅನ್ನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಓಡ್ ಊರಿಗೆ ಹೋಗ್ಬಿಡೋಣ ಅನ್ಸುತ್ತೆ ಅಲ್ವಾ. ಸದ್ಯಕ್ಕೆ ನಾವು ಕೂಡ ಒಂದ್ ಸಣ್ಣದಾಗಿ ಬ್ರೇಕ್ ತಗೋಣ. ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು. ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಅಥವಾ ಹಳ್ಳಿಯಲ್ಲಿ ಹೆಂಗಪ್ಪ ಹಬ್ಬನ ಆಚರಿಸ್ತಾರೆ ಅಥವಾ ಸಿಟಿಲಿ ಹೆಂಗ ಹಬ್ಬ ಆಚರಿಸ್ತಾರೆ ಅನ್ನೋದು ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನು ಯುಗಾದಿ ಇರಲಿ, ಸಂಕ್ರಾಂತಿ ಇರಲಿ, ಅಥವಾ ದೇವಸ್ಥಾನ ಜಾತ್ರೆನೇ ಇರಲಿ, ಊರಲ್ಲಿ ಹಬ್ಬ ಅಂದ್ರೆ ಊರಿಗೂರೇ ಒಂದು ದೊಡ್ಡ ಮನೆ ತರ ಆಗ್ಬಿಡುತ್ತೆ. ಎಲ್ಲರೂ ಕೂಡ ಒಂಥರ ಫ್ಯಾಮಿಲಿ ತರ ಆಚರಣೆ ಮಾಡ್ತಾರೆ. ಊರಿಂದ ಊರಿಗೆ ಬರೋ ನೆಂಟರಿಗೋಸ್ಕರ ಕಾಯೋ ಸಂಭ್ರಮ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ಇನ್ನು ಜಾತ್ರೆ ತೇರಿಳಿಬೇಕಾದ್ರೆ ಎಲ್ಲರೂ ಒಂದಾಗಿ ಕೂಗುವಂತಹ ಜಯಘೋಷ ಇದೆಯಲ್ಲ, ಆ ಕಲ್ಚರ್ನ ನಾವೆಲ್ಲೂ ಕೂಡ ನೋಡೋಕೆ ಸಿಗೋದೇ ಇಲ್ಲ.

ಇನ್ನು ಅಮ್ಮ ಮಣ್ಣಿನ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂತಹ ಆ ಅಡುಗೆ ಇದೆಯಲ್ಲ, ಇವತ್ತು ನೀವು ಎಷ್ಟೇ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋದ್ರು ಕೂಡ, ಯಾವ ಮಾಸ್ಟರ್ ಚೆಫ್ ಮಾಡಿದ್ರು ಕೂಡ ಆ ಟೇಸ್ಟ್ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ ಟೇಸ್ಟ್ ಸಿಕ್ಕಿದ್ರೆ, ಕರಾವಳಿಗೆ ಹೋದ್ರೆ ಮೀನು ಊಟ ಸಿಗುತ್ತೆ, ಇನ್ನು ದಾವಣಗೆರೆ ಬೆಣ್ಣೆ ದೋಸೆ, ಹೀಗೆ ಪ್ರತಿಯೊಂದು ಊರಿಗೂ ಅದರದ್ದೇ ಆದಂತಹ ಊಟ ಸ್ಪೆಷಾಲಿಟಿ ಇರುತ್ತೆ. ಎಸ್, ನಿಮ್ಮೂರಿಗೂ ನಿಮ್ಮ ಊಟ ಸ್ಪೆಷಾಲಿಟಿ ಇರುತ್ತೆ. ನೀವು ನೆನ್ಪು ಮಾಡ್ಕೊಂತಿದ್ದೀರಾ ಅಂತ ಭಾವಿಸ್ತೀನಿ, ನೆನ್ಪು ಮಾಡ್ಕೊಂತಾನೆ ಇರಿ. ಅಷ್ಟು ಹೋದಂಗ ಒಂದು ಹಾಡನ್ನ ಕೇಳೋಣ. ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು, ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದೀವಿ ನಮ್ಮ ಹಳ್ಳಿಯ ಪ್ರೀತಿ ಬಗ್ಗೆ, ಅಥವಾ ನೇಟಿವ್ ಪ್ರೀತಿ ಬಗ್ಗೆ, ನಮ್ಮ ಊರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದೀವಿ. ಎಷ್ಟೋ ಸಲ ನಾವು ನಮ್ಮ ಬದುಕಿನ ಹುಡುಕಾಟದಲ್ಲಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಊರನ್ನ ಬಿಟ್ಟು ನಗರಗಳಿಗೆ ಬಂದು ಅಥವಾ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಆರಂಭದಲ್ಲಿ ಏನೋ ಹೊಸ ಜಗತ್ತು, ಹೊಸ ಊರು ಸಿಕ್ಕಾಪಡೆ ಖುಷಿ ಕೊಡುತ್ತೆ. ಒಂದು ಸಿಟಿಗೆ ಬಂದಿರ್ತೀವಿ, ಹೊಸ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಇಲ್ಲಿನ ಬಸ್ಗಳು ಆಗಿರ್ಬೋದು, ಇಲ್ಲಿನ ಕಲ್ಚರ್ ಆಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಇನಿಷಿಯಲಿ ಸಿಕ್ಕಾಪಡೆ ಖುಷಿ ಅನ್ಸ್ಬಿಡುತ್ತೆ. ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಿದ್ದೀವಿ ಅನ್ಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಾವು ಏನೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಕೊನೆ ಕೊನೆಗೆ ಹೆಂಗ ಅನ್ಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ವೀಕೆಂಡ್ ಬಂದ್ರೆ ಸಾಕು, ಹೆಂಗಾದ್ರೆ ಇಲ್ಲಿಂದ ಓಡ್ಬಿಡೋಣ ಊರ್ ಕಡೆಗೆ ಅನ್ಸ್ಬಿಡುತ್ತೆ. ಬೆಳಗ್ಗೆ ಇದ್ರೆ ಟ್ರಾಫಿಕ್ಕು, ಸಂಜೆ ಆದ್ರೆ ಟ್ರಾಫಿಕ್ಕು, ಮಧ್ಯಾಹ್ನನೂ ಟ್ರಾಫಿಕ್ಕು. ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿಕೊಂಡು ಜೀವನ ಕಳಿತಿರುವಂತಹ ನಾವು ಒಂದ್ ರೀತಿ ಮಷಿನ್ಸ್ ತರ ಆಗಿದ್ವಿ. ಆದ್ರೆ ಒಂದು ಕಾಲ ಇತ್ತು, ನಾವು ಊರಲ್ಲಿದ್ವಿ, ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಸ್ಕೂಲ್ ಹೋಗಿ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಕಾಲಗಳೇ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದಲ್ವಾ. ಎನಿವೇಸ್, ಹಳೆ ಟೈಮ್ ಅಂತೂ ಸಿಗಲ್ಲ, ಆದ್ರೆ ಹಳೆ ನೆನಪನ್ನ ಮೆಲುಕಂತೂ ಹಾಕಬಹುದು. ನಾವು ನಿಮ್ ಜೊತೆ ಮೆಲುಕು ಹಾಕ್ತೀವಿ, ನೀವು ನಮ್ ಜೊತೆ ನೆನಪುಗಳನ್ನ ಮೆಲುಕು ಹಾಕಿ ಒಲವಿನ ಆಲಾಪದಲ್ಲಿ ಕೇಳ್ತಾನೇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮತ್ತೆ ಹಳೆ ನೆನಪುಗಳ ಕಡೆ ಸಾಗ್ತಾ ಇದೀವಿ. ಇನ್ನು ಹಳ್ಳಿ ವಾತಾವರಣ ಅಥವಾ ಊರಿನ ವಾತಾವರಣದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ರೀ. ನಿಮ್ಮೆಲ್ಲರ ಊರಲ್ಲೂ ಕೂಡ ಒಂದು ಟೀ ಅಂಗಡಿ ಇರುತ್ತೆ, ನೀವು ನೋಡಿರ್ತೀರಾ. ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಟೀ ಕಾಫಿ ಕುಡಿದ್ರು ಕೂಡ ಸಿಗದೇ ಇರುವಂತ ಮಜಾ ಆ ಒಂದು ಪುಟ್ಟ ಗೂಡಂಗಡಿಲಿ ಸಿಗುತ್ತೆ. ಏನು ಹಾಕದೆ ಅಥವಾ ಏನು ಆಂಬಿಯನ್ಸ್ ಇಲ್ಲದೆ ಇದ್ರು ಕೂಡ ಅಲ್ಲಿರುವಂತಹ ಪ್ರೀತಿ ಇದೆಯಲ್ಲ, ಅದು ಎಲ್ಲೂ ಕೂಡ ಸಿಗೋಕೆ ಸಾಧ್ಯನೇ ಇಲ್ಲ. ಟೀ ಅಂಗಡಿ ಬರೀ ಟೀ ಅಂಗಡಿನ ಖಂಡಿತ ಅಲ್ಲ, ರಾಜ್ಯ ದೇಶ ವಿದೇಶ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಮಾಹಿತಿ ಕಟ್ಟೆ ಆಗಿರುತ್ತೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಹಳ್ಳಿ ಕಟ್ಟೆಯಲ್ಲಿ ಖಂಡಿತವಾಗಿ ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಅಂಗಡಿಗಳು, ಹಳ್ಳಿ ಕಟ್ಟೆಗಳು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಹಳೆ ಕಾಲಕ್ಕಂತೂ ನಾವು ವಾಪಸ್ ಹೋಗಕ್ಕಾಗಲ್ಲ, ಆದ್ರೆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇರ್ಬೋದು, ಮರುಕಳಿಸ್ತಾ ಇರ್ಬೋದು, ಹಾಗೆ ಊರ್ ಕಡೆ ಹೋಗಿ ಒಂದ್ಸಲ ಬರ್ತಾ ಇರ್ಬೋದು, ಆ ವಾತಾವರಣನ ಮತ್ತೆ ನಾವು ಸವಿತಾ ಇರಬಹುದು. ಏನಂತೀರಾ? ಎಸ್, ನಿಮಗೆ ಹೇಗನ್ನಿಸ್ತು ಇವತ್ತಿನ ಒಲವಿನ ಆಲಾಪ? ಒಲವಿನ ಆಲಾಪದಲ್ಲಿ ನಾವು ಇವತ್ತು ಮಾತಾಡ್ತೀವಿ ಊರಿನ ಪ್ರೀತಿ ಬಗ್ಗೆ, ಹುಟ್ಟೂರಿನ ಪ್ರೀತಿ ಬಗ್ಗೆ. ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಲವಿನ ಆಲಾಪದಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯೋರ್ಸ್.

ಎಸ್ ಇದು ಎಫ್ ಎಮ್ ರೇನ್ಬೋ 101.3. ಸಮಯ ಆಯಿತು 9:15. ಸುಕುನ್ ಕೇಪಲ್ ಕೇಳುವಂತಹ ಸಮಯ ಬಂತು. ನಾನು

ನಿಮ್ಮ ಆರ್ಜೆ ಅರ್ಜುನ್ ಸುಕುನ್ ಕೆಪ್ಪಲ್ನಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ಸೊ ರೆಡಿನಾ ಹಿಂದಿ ಸಾಂಗ್ಸ್ ಕೇಳ್ತಾ ಹಾಗೆ ತಣ್ಣಗೆ ಸುಕುನ್ ಜೊತೆ ಆಗೋದಕ್ಕೆ? ಏನು ಗೊತ್ತಾ, ಇವತ್ತು ಶುಕ್ರವಾರ, ನನ್ನ ಕೈಯಲ್ಲಿ ಒಂದು ನೋಟ್ ಬುಕ್ ಇದೆ ಹಳೆಯದು, ಇದ್ರ ಪುಟಗಳನ್ನ ತಿರುವ ಹಾಕ್ತಾ ಇದ್ರೆ ಒಂಥರ ಪರಿಮಳ ಬರ್ತಾ ಇದೆ. ಅಂದರೆ ಹಳೆಯ ಬುಕ್ನಲ್ಲಿ ಬರುತ್ತಲ್ಲ ಆ ಒಂದು ಸ್ಮೆಲ್ ಬರ್ತಾ ಇದೆ. ನನಗೆ ಈಗ ನೆನಪಾಗ್ತಿರೋದೇನು ಗೊತ್ತಾ, ಕೆಲವೊಮ್ಮೆ ನಮ್ಮ ಬದುಕು ಕೂಡ ಇದೇ ರೀತಿ ಅಲ್ವಾ? ನಾವೆಲ್ಲೋ ಓಡ್ತಾ ಇರ್ತೀವಿ, ಆದರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ಕೊರತೆ ಕಾಡ್ತಾ ಇರುತ್ತೆ. ಯಾವುದೋ ಒಂದು ವಸ್ತು, ಅದು ಹುಚ್ಚಾಪಟ್ಟೆ ಪ್ರೀತಿಯಿಂದ ಕೊಂಡ್ಕೊಂಡಿದ್ದಾಗಿರ್ಬಹುದು, ಹಠದ ಮಾರಿಯಿಂದ ಅದನ್ನು ತಗೊಂಡಿರೋದಾಗಿರ್ಬೋದು, ಅಥವಾ ಯಾರೋ ಪ್ರೀತಿಯಿಂದ ನಮಗೆ ಕೊಟ್ಟಿದ್ರೂ ಆಗಿರಬಹುದು. ಏನು ಅಂತೀರಾ, ಅದು ನಮ್ಮಿಂದ ಕಳೆದೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮಿಂದ ಕಳೆದೋಗಿದ್ರು ಅದನ್ನು ನೆನಪಿಸ್ಕೊಳ್ಳಿ. ಆರಂಭದಲ್ಲಿ ಹುಡುಕ್ತಾ ಇರ್ತೀವಿ, ಆ ವಸ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಬಹಳ ಮುತುವರ್ಜಿಯಿಂದ ಹುಡುಕ್ತಿರ್ತೀವಿ. ಹುಡುಕಿ ಹುಡುಕಿ ಸುಸ್ತಾಗಿ ಛೇ ಸಿಗೋಲ್ಲ ಬಿಡು ಅಂತ ಭರವಸೆ ಕಳ್ಕೊಂಡು ಮುನ್ನಡೀತಾ ಇರ್ತೀವಿ. ಆದರೆ ಒಂದಲ್ಲ ಒಂದಿನ ಯಾವ ಮುನ್ಸೂಚನೆಯೂ ಇಲ್ಲದೆ ಆ ವಸ್ತು ದಿಢೀರ್ ಅಂತ ನಿಮ್ಮ ಕಣ್ಣು ಮುಂದೆ ಬಂದು ನಿಂತರೆ ಆ ಕ್ಷಣ ನಿಮಗೇನು ಅನಿಸುತ್ತೆ? ಇದೇ ನನ್ನ ಇವತ್ತಿನ ಕ್ವಶನ್ ಸುಕೂನ್ ಕೆಪಲ್ನಲ್ಲಿ. ಇವತ್ತು ಇದೇ ಅನುಭವದ ಬಗ್ಗೆ ಮಾತನಾಡ್ತಾ ಹೋಗೋಣ ಕಾರ್ಯಕ್ರಮದಲ್ಲಿ. ಎಲ್ಲರೂ ಜೊತೆಯಾಗಿ ಸಂದೇಶಗಳನ್ನ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480109013 9480109013. ಈ ಒಂದು ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ, ಕಾಯ್ತಾ ಇರ್ತೀನಿ. ಸದ್ಯಕ್ಕೆ ಬಿಗಿನಿಂಗಲ್ಲಿ ನಿಮ್ಗೊಂದೆರಡು ಗೀತೆ ಸುಕೂನಾಗಿ ಬರ್ತಾ ಇದೆ, ಸುಕೂನ್ ಕೆಪಲ್ನಲ್ಲಿ. ಹಿಂದಿ ಗೀತೆ ಕೇಳಿ ಎಂಜಾಯ್ ಮಾಡಿ.

ನೀವು ಮನೆ ಕ್ಲೀನ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದಿನ ಯಾವುದೋ ಹಳೆ ಟ್ರಂಕ್ ಬಾಕ್ಸ್ ಓಪನ್ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಕೈಲಿ ಒಂದು ಯಾವುದೋ ಒಂದು ಬುಕ್ ಇರುತ್ತೆ, ಇನ್ಯಾವುದೋ ಒಂದು ಟ್ರಂಕ್ನ ಓಪನ್ ಮಾಡಬೇಕಾದ್ರೆ ನಿಮ್ಮ ಕೈಗೆ ಒಂದು ಧೂಳು ಹಿಡಿದ ವಸ್ತು ಸಿಗುತ್ತೆ, ಧೂಳು ಒರೆಸಿ ನೋಡ್ತಾ ಇರ್ತೀರ. ಅದು ಅದೇ ಯಾವಾಗೋ ಕಳೆದೋಗ್ಬಿಟ್ಟಿದೆ ಅಂತ 3 ವರ್ಷಗಳ 4 ವರ್ಷಗಳ ಹಿಂದೆ ಕಳೆದು ಹೋಯಿತು ಅಂತ ಅಂದ್ಕೊಂಡಿರ್ತೀರಲ್ಲ, ಅದು ಸಿಕ್ಕಿರತ್ತೆ. ಅದು ಏನಾದರೂ ಆಗಿರ್ಬೋದು, ಆ ವಾಚ್ ಇರ್ಬೋದು, ಅಥವಾ ಹಳೆ ರೇಷ್ಮೆ ಸೀರೆ ಇರ್ಬೋದು, ಅಥವಾ ನಿಮ್ಮ ಬೆಲ್ಟ್ ಇರ್ಬೋದು, ನಿಮ್ಮ ಕಾಲೇಜ್ ದಿನಗಳ ಫೇವ್ರೆಟ್ ಪೆನ್ ಅಂತ ಇಟ್ಕೊಂಡಿರ್ತೀರಲ್ಲ ಅದಿರ್ಬೋದು. ಮೊದಲೇ ಸೆಕೆಂಡ್ ಏನು ಅನಿಸುತ್ತೆ, ನಿಮ್ಮ ಹಾರ್ಟ್ ಬಿಟ್ಟು ಒಂದು ಕ್ಷಣ ನಿಂತು ಹೋದಂಗೆ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ ಕ್ಷಣ. ಹಾಗೆ ನಿಮ್ಗೆ ನಂಬೋಕ್ಕೆ ಆಗಲ್ಲ, ಸಿಕ್ಬಿಡ್ತಾ ಈ ವಸ್ತು ಅಂತ ಅಂದ್ಕೋತಿರ್ತೀರ. ಎದೆಯಲ್ಲಿ ಒಂಥರ ಸಣ್ಣ ನಡುಕೋ ತುಟಿಗಳ ಮೇಲೆ ಗೊತ್ತಿಲ್ಲದ ಹಾಗೆ ಬರೋ ಮುಗುಳ್ನಾಗೆ, ಜೊತೆಗೆ ಆಶ್ಚರ್ಯ ಇಷ್ಟು ದಿನ ಇದು ಇಲ್ಲೇ ಇತ್ತಾ ಅಂತ ಅನಿಸುತ್ತೆ. ನಾನು ಎಲ್ಲೆಲ್ಲೋ ಹುಡುಕ್ಬಿಟ್ನಲ್ಲ ಅನ್ನೋ ಶಾಕ್ ಬೇರೆ. ಸೊ ಆ ಕ್ಷಣದ ಕೆಮಿಸ್ಟ್ರಿನೇ ಬೇರೆ ಅಲ್ವಾ? ನಿಮಗೇನು ಅನಿಸುತ್ತೆ ಆ ಒಂದು ಕ್ಷಣದ ಬಗ್ಗೆ ಹಂಚ್ಕೊಳ್ಳಿ ನನ್ನ ಜೊತೆ. ಆ ವಸ್ತುವನ್ನು ಕೈಲಿ ಹಿಡಿದಾಗ ಸಿಗುವ ಮೊದಲ ರಿಯಾಕ್ಷನ್ ಇದೆಯಲ್ಲ, ಅದೊಂಥರ ಹೇಳೋಕ್ಕೆ ಆಗಲ್ಲ ಕಣ್ರಿ ರಿಯಾಕ್ಷನ್. ಅದು ಬರೀ ಸಂತೋಷ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೆನಪುಗಳ ಪೂರ್ಣ ಪ್ರವಾಹನೇ ಒಂಥರ ಹರಿದು ಬರುತ್ತೆ. ಅದನ್ನು ಹಿಡಿದ ತಕ್ಷಣ ನೀವು ಅದನ್ನು ಕಳೆದುಕೊಂಡ ದಿನಕ್ಕೆ ಒಂಥರ ರೋಲರ್ ಕೋಸ್ಟರ್ ಥರ ಹೋಗ್ಬಿಡ್ತೀರ ವಾಪಸ್ಸು. ಏ ಆ ದಿನ ಹೆಂಗಿತ್ತಲ್ವಾ, ಆ ವಸ್ತು ನನ್ನ ಹತ್ರ ಅಷ್ಟು ದಿನದಿಂದೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನಿಸುತ್ತೆ. ಆ ದಿನ ಪಟ್ಟ ಕಿರಿಕಿರಿ, ಅನುಭವಿಸಿದ ಬೇಸರ, ಅಯ್ಯೋ ಹೇಗೆ ಕಳೆದು ಹೋಯಿತು ಅಂತ ನಿಮ್ಮ ಮೇಲೆ ನಿಮಗಿದ್ದ ಕೋಪ ಎಲ್ಲವೂ ರಿಪ್ಲೈ ಆಗಿ ರಿವೈಂಡ್ ಆಗುತ್ತೆ. ಆ ವಸ್ತುವಿನ ಮೇಲೆ ಕೈಯಾಡಿಸ್ತಾ ಇದ್ದರೆ ಅದನ್ನು ಕೊಟ್ಟವರ ಮುಖ, ಆ ದಿನದ ವಾತಾವರಣ, ಆ ಕಾಲ ಎಲ್ಲವೂ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಸಿಕ್ಕಿದ ಒಂದು ಸಣ್ಣ ವಸ್ತುವಾಗಿರಬಹುದು, ಆದರೆ ಅದ್ರ ಜೊತೆ ಕಳೆದು ಹೋದ ನಿಮ್ಮದೇ ಒಂದು ಹಳೆಯ ತುಂಡು ಸಮಯ ನಿಮಗೆ ವಾಪಸ್ ಸಿಕ್ಕಿರುತ್ತೆ. ಅದು ಅಮೂಲ್ಯವಾದದ್ದಲ್ವೇ? ಸೊ ಹಂಚ್ಕೊಳ್ಳಿ ನನ್ನ ಜೊತೆ ಈ ಥರ ವಸ್ತುಗಳು ನಿಮಗೂ ಸಿಕ್ಕಿದೆಯಾ ವಾಪಸ್ ಅಂತ. ಸುಕೂನ್ ಕೆಪ್ಪಲ್ನಲ್ಲಿ ಸದ್ಯಕ್ಕೆ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತದೆ. ಸುಕೂನ್ನಲ್ಲಿ ಸುಕೂನಾಗಿ ಕೇಳ್ತಾ ರೀ, ವಾಪಸ್ ಬರ್ತೀನಿ.

ಕುಣಿಕೆ ಪಲ್ನಲ್ಲಿ ಸಾಕ್ತಾ ಇದ್ವಿ. ಕಳೆದು ಹೋದ ವಸ್ತು ಅಥವಾ ಕಳೆದು ಹೋದ ಮೆಮೊರೀಸ್ ನಿಮಗೆ ಟಕ್ ಅಂತ ಹಳೆ ಟ್ರಂಕ್ ತೆಗೆದು ಓಪನ್ ಮಾಡಿದಾಗ ನಿಮಗೆ ನೆನಪು ಬರುವಂತಹ ನೆನಪುಗಳು ಅಥವಾ ವಸ್ತು ಸಿಕ್ಕಿಬಿಟ್ಟಾಗ ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದೆ. ಇಲ್ಲಿ ಸೌಭಾಗ್ಯವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ, ವಾಟ್ ಅ ಕೋಯಿನ್ಸಿಡೆಂಟ್, ಇವತ್ತು ನನ್ನ ಮ್ಯಾರೇಜ್ ಆಲ್ಬಮ್ ಸಡನ್ಲಿ ನೋಡಿದೆ, ಖುಷಿಗಿಂತ ನೋವೇ ಹೆಚ್ಚಾಯಿತು ಅಂತ ಹೇಳ್ತಿದ್ದಾರೆ, ಯಾಕ್ರಿ ಅಂತ ಕೇಳಿದೆ. ಅದಕ್ಕೆ ಇವರು ಹೇಳ್ತಿದ್ದಾರೆ, ತವರು ಮನೆಯ ಸ್ನೇಹಿತರ ಬಾಂಧವ್ಯ ಮತ್ತು ನೆಂಟರು ಎಲ್ಲರೂ ಬಂದು ಹೋಗಿದ್ದ ಆ ಒಂದು ಕ್ಷಣ ಅದನ್ನು ಮರೆಯೋದಕ್ಕಾಗತ್ತಾ ಅಂತ ಆ ಒಂದು ಕ್ಷಣವನ್ನು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ. ನೋಡಿ, ಹಳೆದೋದ ಇವತ್ತೇ ಅವತ್ತು ನೆನೆಸ್ಕೊಳ್ತಿದ್ದಾರೆ ಆ ಒಂದು ಕ್ಷಣವನ್ನು. ಆ್ಯಂಡ್ ಇನ್ನೊಂದಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಯಾರು ಅಂತ ನೋಡೋದಾದರೆ, ಯಾರಿದು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ಧನ್ಯವಾದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನಿ ಅವರು ಕಳಿಸ್ಕೊಟ್ಟಿದ್ದಾರೆ. ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಹಾಡುಗಳು ಕೇಳಲು ತುಂಬ ಖುಷಿ ಆಗ್ತಾ ಇದೆ, ಮನಸ್ಸು ತುಂಬಿ ಬರ್ತಾ ಇದೆ, ಚಂದದ ಹಾಡುಗಳು ಮೂಡಿ ಬರ್ತಾ ಇದ್ದಾವೆ, ಧನ್ಯವಾದಗಳು ಅಂತಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ವಿಷಯ, ಕತೆ ಅಷ್ಟಕ್ಕೆ ಮುಗಿಯಲ್ಲ. ನಿಮ್ಮ ವಸ್ತು ಸಿಕ್ಕ ತಕ್ಷಣ ನಾನು ಆಲ್ಬಮ್ ಬಗ್ಗೆ ಹೇಳ್ತಿಲ್ಲ, ಯಾವುದು ಬೇರೆ ವಸ್ತು ಕಳೆದೋಗ್ಬಿಟ್ಟಿರುತ್ತೆ, ಕಳೆದೋಗ್ಬಿಟ್ಟಿದೆ ಅಂತ ಅಂದ್ಕೊಂಡಿರ್ತ ಸಿಗುತ್ತೆ. ಆ ಮೊದಲ ವರ್ಷದ ಅಲೆ ಇಳಿದ ಮೇಲೆ ಮನಸ್ಸಿನಲ್ಲಿ ಇನ್ನೊಂದು ಯೋಚನೆ ಶುರುವಾಗುತ್ತೆ, ಅದುವೇ ಕಾನ್ಫ್ಲಿಕ್ಟ್. ಮನಸ್ಸು ಮೆಲ್ಲಗೆ ಕೇಳುತ್ತೆ ನಿಮ್ಮ ಮನಸ್ಸನ್ನೇ, ಇಷ್ಟು ದಿನ ಇದು ಇಲ್ಲದೆ ನಾನು ಬದುಕಿಲ್ವಾ, ಇದಿಲ್ಲದೇ ನನ್ನ ಕೆಲಸಗಳೆಲ್ಲ ನಡೆದೇ ಇಲ್ವಾ ಅಂತ ಕೇಳೋಕೆ ಶುರು ಮಾಡುತ್ತೆ. ಈಗ ಯಾಕೆ ಇದು ವಾಪಸ್ ಬಂತು ಅಂತ ಅನಿಸುತ್ತೆ. ನೋಡಿ ಎಷ್ಟು ವಿಚಿತ್ರ ಅಲ್ವಾ, ಕಳೆದು ಹೋದಾಗ ಇದು ಸಿಕ್ಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದು ನಮ್ಮ ಮನಸ್ಸು, ಇವತ್ತು ಅದು ಸಿಕ್ಕಾಗ ಏನನ್ಸುತ್ತೆ, ಅಯ್ಯೋ ಇದು ಇವಾಗ ಅಗತ್ಯ ಇದೆಯಾ ಅಂತಲೂ ಕೆಲವೊಂದು ಸತಿ ಅನಿಸುತ್ತೆ, ಕೆಲವೊಂದು ಸತಿ ಆಶ್ಚರ್ಯ ಆಗುತ್ತೆ, ಬಟ್ ಇನ್ನೊಂದು ಸತಿ ಅಯ್ಯೋ ಇವಾಗ ಯಾಕೆ ಸಿಕ್ತು, ನನಗೆ ಇವಾಗ ಯೂಸೇ ಆಗಲ್ವಲ್ಲ ಇದು ಅಂತಲೂ ಅನಿಸುತ್ತೆ. ಯಾಕಂದರೆ ವಸ್ತು ಇಲ್ಲದ ಜೀವನಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ, ಏ ಇದು ಕಳೆದೋಗ್ಬಿಟ್ಟಿದೆಯಲ್ಲ ಅಂತ ನಮ್ಮ ಮನಸ್ಸು ಹೇಳ್ಬಿಟ್ಟಿರುತ್ತೆ. ಹಾಗೆ ಅಡ್ಜಸ್ಟ್ ಆಗಿ ಆಗಿ ಸೊ ನಮ್ಮ ಮನಸ್ಸು ಅದಕ್ಕೆ ಹೋಲಿಕೆ ಆಗಿಬಿಟ್ಟಿರುತ್ತೆ. ಸೊ ಅದು ಸಿಕ್ಕಾಗ ನಮಗೆ ಅದನ್ನು ತೃಪ್ತಿ ಏನು ಅರ್ಗಿಸೋದಕ್ಕೆ ಆಗದೇ ಇಲ್ಲ. ಈಗ ನಿಮ್ಮೊಳಗಡೆ ಇಬ್ಬರ ಮಧ್ಯೆ ದೊಡ್ಡ ಡಿಬೇಟ್ ಶುರುವಾಗುತ್ತೆ. ಒಬ್ಬ ಪ್ರಾಕ್ಟಿಕಲ್ ಮನುಷ್ಯ ನಿಮ್ಮೊಳಗಿಂದ ಹೊರಗೆ ಬಂದು ಹೇಳ್ತಾನೆ, ಏ ನೋಡು ಈಗಾಗಲೇ ನೀನು ಇದ್ರ ಜಾಗಕ್ಕೆ ಬೇರೆ ಹೊಸ ತೊಗೊಂಡ್ಬಿಟ್ಟಿದ್ಯಾ, ಇದು ಈಗ ಹಳೇದಾಗ್ಬಿಟ್ಟಿದೆ, ಔಟ್ಡೇಟೆಡ್ ಆಗಿದೆ, ಇದನ್ನು ಇಟ್ಕೊಳ್ಳೋಕ್ಕೆ ಜಾಗ ಎಲ್ಲಿದೆ, ಸುಮ್ಮನೆ ಕಸದ ಜೊತೆಗೆ ಎಸ್ತುಬಿಡು ಅಂತ ಯಾರಿಗಾದರೂ ಕೊಟ್ಟು ಬಿಡು ಅಂತ ಅನಿಸುತ್ತೆ. ಆದರೆ ನಿಮ್ಮೊಳಗಿನ ಎಮೋಷ್ನಲ್ ಮನಸ್ಸು ಇರುತ್ತಲ್ಲ, ಅದು ಬಿಡಬೇಕಲ್ಲ, ಅದು ತಕ್ಷಣ ಅಡ್ಡ ಬಂದು ಅಯ್ಯೇ ಪಾಪಚಿ ಅದು ಇದು ಹೆಂಗೆ ಎಸಿತೀಯಾ, ಇದರಲ್ಲಿ ಎಷ್ಟು ನೆನಪುಗಳಿವೆ ಗೊತ್ತಾ ಅಂತ ಕೇಳುತ್ತೆ, ಇದನ್ನು ಎಷ್ಟು ಹುಡುಕ್ತಿದೆ ನೆನಪಿದೆಯಾ ಅಂತಲೂ ಅನ್ನತ್ತೆ, ಇದನ್ನು ಬಿಸಾಡಿದ್ರೆ ಪಾಪ ಅದು ಜಗಳಾಡುತ್ತೆ ಅಂತ ಹೇಳುತ್ತೆ. ಸೊ ಈ ಥರ ಎರಡು ಮೂರು ಒಂದು ಕಾನ್ಫ್ಲಿಕ್ಟಲ್ಲಿ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರತ್ತೆ, ಇಟ್ಕೊಳ್ಳೋದ ಬೇಡವಾ, ಎಸೆಯೋದ ಭದ್ರವಾಗಿ ಎತ್ತಿಡೋದ. ಸೊ ವಸ್ತು ಒಂದೇ ಆದರೆ ಮನಸ್ಸಿನಲ್ಲಿ ನೂರಾರು ಯೋಜನೆಗಳು. ಸೊ ಈ ಥರದ ಕಾನ್ಫ್ಲಿಕ್ಟ್ಗಳು ನಿಮಗೂ ಆಗಿದೆಯಾ ತಿಳಿಸ್ಕೊಡಿ ಸುಕುನ್ ಕೆಪಲ್ನಲ್ಲಿ. ಜೊತೆಗೆ ಮತ್ತೊಂದು ಗೀತೆ ಬರ್ತಿದೆ, ಕೇಳಿ ಸ್ಟೇ ಟ್ಯೂನ್. ಇದು FM ರೈನ್ಬೋ ವಿತ್ RJ ಅರ್ಜುನ್.

ಎಸ್, ಈ ಸುಕುನ್ ಕೆಪ್ಪಲ್ನಲ್ಲಿ ಒಂದಷ್ಟು ಮೆಮೊರೀಸ್ನ ರೀಕಾಲ್ ಮಾಡ್ಕೋತಿದ್ದಾರೆ ನಮ್ಮ ಕೇಳುಗರು. ಬಿ ಎಸ್ ನಾರಾಯಣ ಸ್ವಾಮಿ ಅವರು ಬೋಧನ ಹೊಸಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. 50 ವರ್ಷಗಳ ಹಿಂದೆ ಅಂದರೆ ನನ್ನ ಬಾಲ್ಯದ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಒಂದು ಹೋರಿ ಗಂಡು ಕರುವನ್ನು ಸಾಕಿದ್ವು. ಅದರ ಕುತ್ತಿಗೆಗೆ ಒಂದು ಗಂಟೆನ ಕಟ್ಟಿದ್ವು. ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಬೇಕಾದ್ರೆ ಅದರ ಸವಿ ನೆನಪಿಗಾಗಿ ಅದರ ಗಂಟೆಯನ್ನು ಕಳಚಿ ಇಟ್ಟಿದ್ವು. ಅದು ಕೆಲ ಕಾಲ ಅದು ಕಾಣಿಯಾಗಿತ್ತು, ಯಾವುದು ಗಂಟೆ. ಆದರೆ ಆಮೇಲೆ ಆಕಸ್ಮಿಕವಾಗಿ ನಮ್ಮ ಮನೆಯ ಹಟ್ಟದ ಮೇಲೆ ಶುಚಿ ಮಾಡಬೇಕಾದ್ರೆ ಕಳೆದು ಹೋಗಿದ್ದ ಗಂಟೆ ಮತ್ತೆ ಸಿಕ್ತು. ಆದರೆ ಅದು ಅಪ್ಪನ ತಂದಿದ್ದ ಗಂಟೆ ನೆನಪಾಗಿ ಉಳಿಯಿತು ಅಂತ ಹೇಳ್ತಿದ್ದಾರೆ. ವಾಹ್, ವಾಟ್ ಅ ಮೆಮೊರಿ, ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಎಸ್ ಆರ್ ಕೆ ಸಾಂಗ್ಸ್ ಅಂತ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ವೆರಿ ನೈಸ್, ಸೂಪರ್ ಪ್ರೋಗ್ರಾಮ್, ಸೂಪರ್ ಸಾಂಗ್ಸ್ ಅಂತ ಹೇಳ್ತಿದ್ದಾರೆ. ಧನ್ಯವಾದ ಸರ್. ನಿಮಗೂ ಕೂಡ ಜೀವನದಲ್ಲಿ ನಮ್ಗೆ ಸಿಗದೇ ಇರೋ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತುಂಬ ಹಠ ಮಾಡ್ತೀವಿ. ಕೆಲವೊಮ್ಮೆ, ಯಾವಾಗಲೂ ಅಲ್ಲ, ನಮಗೆ ಸಿಗಲೇಬಾರ್ದಿತ್ತು ಅಂತನೋ, ಅಥವಾ ಅದು ಸಿಗಲೇಬೇಕು ಅಂತನೋ, ಅಥವಾ ಸಮಯ ಹೋದಂತೆ

ನೋವು ಮಾಯವಾಗತ್ತೆ. ಆದರೆ ನಾವು ಆ ವಸ್ತುವಿಲ್ಲದೆ ಆ ವ್ಯಕ್ತಿ ಇಲ್ಲದೆ ಬದುಕೋದನ್ನು ಕಲ್ತ್ಕೊಂಡ್ಬಿಟ್ಟಿರ್ತೀವಿ. ಮತ್ತೆ ಎಂದೋ ಒಂದಿನ ಅದು ನಮ್ಮ ಜೀವನಕ್ಕೆ ವಾಪಸ್ ಬಂದಾಗ ನಮ್ಗೆ ಅನಿಸುತ್ತೆ, ಅಯ್ಯೋ ನಾನು ಇದಕ್ಕಾಗಿನೇ ಇಷ್ಟೊಂದು ದಿನ ಓದಾಡ್ತಿದ್ನ ಅಂದರೆ. ಆ ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ. ನಾವು ಅಪೇಕ್ಷಿಸೋ ಸಮಯಕ್ಕೂ ಸಿಗದ ವಸ್ತು, ಆಮೇಲೆ ಸಿಕ್ಕರೂ ತನ್ನ ಮೌಲ್ಯವನ್ನು ಅದು ಕಳ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ರೀತಿ ಸಾಗ್ತಾ ಇರುತ್ತೆ ಜೀವನ. ಸಾಕಷ್ಟು ಹುಡುಕಿ ಸಿಗಿದ ಮೇಲೆ ಸಿಕ್ಕ ಮೇಲೂ ಒಂಥರ ನಮ್ಮ ರಿಯಾಕ್ಷನು ಬದಲಾಗಿರುತ್ತೆ. ನಿಮ್ಮ ಇಷ್ಟದ ಉಡುಪಾಗಿರ್ಬೋದು, ಹಳೆ ಫೋಟೋ ಆಲ್ಬಮ್ ಇರ್ಬೋದು, ಕಾಲೇಜ್ ದಿನಗಳ ಸಣ್ಣ ಗಿಫ್ಟು, ಭರವಸೆ ಹೊರಟೋದ ಯಾವುದೋ ದಿಢೀರ್ ಅಂತ ಸಿಕ್ಕಾಗ ಪೆನ್ ಇರ್ಬೋದು, ಏನೇ ಇರ್ಬೋದು, ಆ ಕ್ಷಣ ನಿಮ್ಗೇನು ಅನಿಸುತ್ತೆ ಅದು ಅದೇ ಜೀವನ. ಸಿಕ್ಕಿದ್ದೆಲ್ಲ ಇಟ್ಕೊಳ್ಳೋಕ್ಕೆ ಒಂಥರ ಲೈಫ್ ಏನು ಮ್ಯೂಸಿಯಮ್ ಅಲ್ವಲ್ಲ, ಅದೊಂಥರ ಬದುಕಲ್ವ. ಸೊ ಎಲ್ಲನೂ ಇಟ್ಕೊಳ್ಳೋಕ್ಕೂ ಆಗಲ್ಲ, ಕೆಲವೊಮ್ಮೆ ಕಳೆದು ಹೋದ ವಸ್ತುಗಳು ವಾಪಸ್ ಸಿಗೋದು, ಅದನ್ನು ಮತ್ತೆ ಬಳಸೋದಕ್ಕಾಗಲ್ಲ. ಸೊ ನೋಡೋ, ನೀನು ಇದನ್ನು ದಾಟಿ ಎಷ್ಟು ಮುಂದೆ ಬಂದಿದೀಯಾ ಅಂತ ನಮಗೆ ನೆನಪು ಮಾಡಿ ಹೊರಟೋಗ್ಬಿಡುತ್ತೆ ಆ ವಸ್ತುಗಳು ಅಷ್ಟೇ. ಸೊ ಹಳೆ ವಸ್ತುವನ್ನು ನೋಡಿ ಒಮ್ಮೆ ಮುಗುಳ್ನಾಗಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸಾಧ್ಯವಾದರೆ ಭದ್ರವಾಗಿ ಎತ್ತಿಡಿ, ಇಲ್ಲವೇ ಮುಕ್ತವಾಗಿ ಬೀಳ್ಕೊಟ್ಬಿಡಿ ಅಷ್ಟೇ. ಮತ್ತೆ ಸಿಗೋಣ ನಾಳೆ ಅಥವಾ ಈ ಮುಂದಿನ ಒಂದು ನನ್ನ ಪ್ರೋಗ್ರಾಮ್ಲಿ. ಎಸ್, ಕನಸಿನ ಲೋಕದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಇದು FM ರೈನ್ಬೋ ವಿತ್ RJ ಅರ್ಜುನ್. ಇದು ಸುಕುನ್ ಕೆಪ್ಪಲ್. ಇವತ್ತಿನ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸದ್ಯಕ್ಕೆ ಕೊನೆಯದಾಗಿ ಒಂದು ಗೀತೆ ಮೂಡಿ ಬರ್ತಾ ಇದೆ ಸುಕುನ್ ಕೆಪ್ಪಲ್ನಲ್ಲಿ. ಮತ್ತೆ ಸಿಗ್ತೀನಿ ಕನಸಿನ ಲೋಕದಲ್ಲಿ. ಎಲ್ಲೂ ಹೋಗ್ಬಿಡಿ, ಇನ್ನೊಂದು 3 ನಿಮಿಷ ಇದೆ. Stay tuned. Yes.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
1: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಎಸ್, ವೆಲ್ಕಮ್ ಬ್ಯಾಕ್. ಇದು ಕನಸಿನ ಲೋಕ ವಿತ್ ಆರ್ ಜೆ ಅರ್ಜುನ್. ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ವಿತ್ ಆರ್ ಜೆ ಅರ್ಜುನ್. ಸಮಯ ಆಗ್ತಾ ಇದೆ 10:01. ಇದು ಯಾವ ಸಮಯ? ಸುಕುನ್ ಕೇಪಲ್ನ ಸಮಯ ದಾಟಿ ಕನಸಿನ ಲೋಕಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ಎಲ್ಲೋ ಹೋಗಬೇಡಿ. ಇವತ್ತು ಒಂದು ವಿಷಯ ತುಂಬ

ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀನಿ ಕನಸಿನ ಲೋಕದಲ್ಲಿ. ಈ ಹಾಡುಗಳ ಮಧ್ಯೆ, ಗದ್ದಲದ ರಸ್ತೆಗಳಲ್ಲಿ, ಜನರ ಮಾತುಗಳ ನಡುವೆ ನಮಗೆ ಯಾವುದೋ ಒಂದು ಮಾತು ಕೇಳಿಸುತ್ತೆ. ಯಾವ ಮಾತು ಹೇಳಿ? ನಮಗೆ ಗೊತ್ತಿಲ್ಲದೆ ನಮಗೆ ಕೇಳಿಸೋ ಆ ಧ್ವನಿ ಯಾವುದು ಗೊತ್ತಾ? ಬೇರೆ ಯಾರದು ಅಲ್ಲ ಕಣ್ರಿ, ಅದು ನಿಮ್ಮದೇ ಧ್ವನಿ. ಹೌದು, ಕನಸಿನ ಲೋಕದಲ್ಲಿ ನಿಮ್ಮ ಮನಸ್ಸು ನಿಮಗೆ ಮಾತಾಡಿಸುತ್ತೆ. ಸೊ ಆ ಒಂದು ಸಮಯಕ್ಕೆ ಸ್ವಾಗತ ಅಂತ ಕೋರ್ತಿದ್ದೀನಿ. ಇವತ್ತು ನಾವಿಬ್ಬರಲ್ಲ, ಅಂದರೆ ನಾವು ನೀವಲ್ಲ, ಮೂರು ಜನ ಮಾತಾಡ್ತಿದ್ದೀವಿ. ಯಾರು ಅಂತ ಗೆಸ್ ಮಾಡ್ತೀರಿ? ಮತ್ತೆ ವಾಪಸ್ ಬರ್ತೀನಿ.

ಎಸ್, ವೆಲ್ಕಮ್ ಬ್ಯಾಕ್ ಕನಸಿನ ಲೋಕಕ್ಕೆ. ನಾನು ಇವತ್ತು ಕೇಳಿದ್ದೆ ನಿಮಗೆ, ಇವತ್ತು ನಾವಿಬ್ಬರೆಲ್ಲ ಮಾತಾಡ್ತಿರೋದು ಇನ್ನೊಬ್ಬರು ಜೊತೆ ಮಾತಾಡ್ತಿದ್ದಾರೆ ಅಂತ, ಯಾರು ಅಂತ ಕೇಳಿದ್ದೆ. ಅದಕ್ಕೆ ತುಂಬ ಜನ ಯಾರಿರ್ಬೋದು ಅಂತ ನನಗೆ ಮರುಪ್ರಶ್ನೆ ಕೇಳಿದ್ದಾರೆ. ಯಾರಿವರು? ಅನುಷಾ ಅವರು. ಒಂಟಿಯಾದರು, ಕಷ್ಟ, ಜಂಟಿಯಾದರು, ದುಬಾರಿ ದುನಿಯಾದಲ್ಲಿ ಯಾರು ನಮ್ಮ ಜೊತೆ ಮಾತಾಡೋದು ಅಂತ ಕೇಳ್ತಿದ್ದಾರೆ. ಅದ್ರ ಜೊತೆಗೆ ಏನ್ರಿ ಯಾರ್ಜೆ, ಇದು ರಾತ್ರಿ ಹೊತ್ತು ಪ್ರಸಾರ ಮಾಡೋ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ದಾರೆ ಕನಸಿನ ಲೋಕದಲ್ಲಿ. ಇರಲಿ, ಈ ಒಂದು ಟೈಮ್ನಲ್ಲಿ ಜೊತೆಯಾಗಿ. ಆದರೆ ನನ್ನ ಕ್ವಶನ್ಗೆ ಯಾರೂ ಕರೆಕ್ಟಾಗಿ ಆನ್ಸರ್ ಕೊಟ್ಟೇ ಇಲ್ಲ. ನಾನು ಕೇಳಿದ್ದು ಇನ್ನೊಬ್ಬರು ಯಾರ ಜೊತೆ ನಿಮ್ಮ ಜೊತೆ ಮಾತಾಡೋದು, ನೀವು ನಿಮ್ಮ ಜೊತೆ ಮಾತಾಡ್ಕೊಳ್ತೀರಾ ಅಂತ ಕೇಳಿದೆ. ಎಸ್, ಅದು ಯಾರು ಅಂದರೆ ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಳೋದು. ನಿಮಗೆ ಏನೋ ಒಂದು ಖುಷಿ ಸಂಭ್ರಮದಲ್ಲೋ ಅಥವಾ ದುಃಖದಲ್ಲೋ ಅಥವಾ ಏನೋ ಪ್ರಮೋಷನ್ ಸಿಕ್ಕಾಗಲೋ ನಿಮ್ಮ ಜೊತೆ ಸಂಭ್ರಮಿಸಿದ್ದು ಯಾರು? ಅದು ಯಾರೂ ಅಲ್ಲ, ನಿಮ್ಮೊಳಗಿನ ಮನಸ್ಸು. ಸೊ ಇವತ್ತು ನಿಮ್ಮ ಜೊತೆನ, ನಿಮ್ಮ ಜೊತೆಗಾಗುವ ಆ ಒಳ ಮನಸ್ಸಿನ ಬಗ್ಗೆ ನೀವು ಒಂದಷ್ಟು ಕಾಲ ಮಾತಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಇವತ್ತು ಕನಸಿನ ಲೋಕದಲ್ಲಿ ಮಾತಾಡೋಕೆ ಬಂದಿದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ ಇದು FM ರೈನ್ಬೋ ವಿತ್ ಆರ್ ಜೆ ಅರ್ಜುನ್. ಕನಸಿನ ಲೋಕದಲ್ಲಿ ಮತ್ತೆರಡು ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ಖಂಡಿತವಾಗ್ಲೂ ನಿಮ್ಮೆಲ್ಲರ ಉತ್ತರಗಳು ಕರೆಕ್ಟ್. ಅದು ನಮ್ಮ ಒಳ ಮನಸ್ಸು, ನಮ್ಮ ಜೊತೆನೇ ನಾವು ಮಾತಾಡ್ಕೊಳ್ಳೋದು. ನಾವು ಜಗತ್ತಿನಲ್ಲಿ ಎಲ್ಲರ ಜೊತೆ ತುಂಬ ಸಲ ಮಾತಾಡ್ತೀವಿ, ಒಂದು ದಿನಕ್ಕೆ ತುಂಬ ಜನರ ಜೊತೆ ಮಾತಾಡ್ತೀವಿ, ಆದರೆ ದಿನದ 24 ಗಂಟೆಯು ನಮ್ಮ ಜೊತೆ ಇರೋ ಆ ಒಂದು ಸ್ನೇಹಿತ ಅಂದರೆ ಅದು ನಮ್ಮ ಮನಸ್ಸು ಅಲ್ವಾ. ಅದು ನಮ್ಮ ಸೆಲ್ಫ್ ಟಾಕ್. ಸೆಲ್ಫ್ ಟಾಕ್ ಎಲ್ರಿಗೂ ಬಹಳ ಮುಖ್ಯ. ಇವತ್ತು ಕನಸಿನ ಲೋಕದಲ್ಲಿ ನಾನು ಅದನ್ನೇ ಮಾತಾಡ್ತಿರೋದು. ಅಂದರೆ ಅದು ತುಂಬ ಶಕ್ತಿಶಾಲಿ, ಹಾಗೆ ನಿಮಗೆ ಒಂದು ಧೈರ್ಯ ತುಂಬುವಂಥ, ಸ್ಥೈರ್ಯ ತುಂಬುವಂಥ ಒಂದು ಇನ್ನೊಂದು ಜೀವ ಅಂತಲೇ ಹೇಳ್ಬೋದು. ನೀವು ಗಮನಿಸಿದ್ದೀರಾ, ನಾವು ದಿನಕ್ಕೆ ಸರಾಸರಿ 60,000 ಆಲೋಚನೆಗಳನ್ನ ಮಾಡ್ತೇವಂತೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ಇದರಲ್ಲಿ 80% ಮಾತುಗಳು ನಮ್ಮ ಜೊತೆಯೇ ಆಡ್ಕೊಳ್ಳೋದು, ನಮ್ಮ ಜೊತೆನೇ ಮಾತಾಡ್ಕೊಳ್ಳೋದಂತೆ. ಸೊ ಎಷ್ಟು ಆಶ್ಚರ್ಯ ಆಗುತ್ತಲ್ಲ. ಯೋಚಿಸಿ ನೋಡಿ, ನೀವು ಕನ್ನಡಿ ಮುಂದೆ ನಿಂತಾಗ ಏನು ಅನ್ಕೊತೀರಾ? ಏ, ನಾನು ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀನಾ, ಏ ಹೆಂಗಿದ್ದೀನಿ ಅಂತ ಅನ್ಕೋತೀರಾ? ಅಬ್ಬ, ಇವತ್ತು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಕೊಳ್ತಿರಲ್ಲ, ಅಥವಾ ಆ ಒಂದು ಸಂಭಾಷಣೆ ಇದೆಯಲ್ಲ, ಅದೇನೆ ನಿಮ್ಮನ್ನು ಜೀವಂತವಾಗಿಡೋದು. ಛೇ, ಕಣ್ಣಿಗೆ ಕೆಳಗೆ ಎಷ್ಟೊಂದು ಕಪ್ ಮಾರ್ಕ್ ಇದೆಯಲ್ಲ ಅಂತ ಅನ್ಕೊತೀರಾ? ಸೊ ಇವೆಲ್ಲವೂ ಆ ಒಂದು ಖುಷಿ ಕೊಡುತ್ತೆ. ಆನಂದ ಕುಲಕರ್ಣಿ ಅವರು ಹೇಳ್ತಿದ್ದಾರೆ, ಸರ್ ಕನಸಿನ ಲೋಕದ ವಿಷಯದಲ್ಲಿ ಇವತ್ತಿನ ತಗೊಂಡಿರೋ ವಿಷಯದ ಬಗ್ಗೆ ಮಾತಾಡೋದಾದರೆ ನಮ್ಮ ಮನಸ್ಸಿನೊಳಗೆ ಇನ್ನೊಂದು ನಮ್ಮದೇ ಮನಸ್ಸಿರುತ್ತೆ, ಅದನ್ನು ಗುಪ್ತ ಮನಸ್ಸು ಅಂತಾರೆ. ಮಾತುಗಳಿಗೆ ಉತ್ತರವಾಗಲಿ, ಪ್ರಶ್ನೆ ಆಗಲಿ ಕೇಳುವ, ಹಾಗೆ ಹೇಳುವ ಒಂದು ಒಳಮನಸ್ಸು ನಮ್ಮ ಜೊತೆಯಲ್ಲಿ ಸದಾ ಇರುತ್ತೆ. ಇದು ಹೆಚ್ಚಾಗಿ ನಮ್ಮ ಏಕಾಂಗಿ ವಿಚಾರದಲ್ಲಿ ಇದು ನಮಗೆ ಸ್ಪಂದನೆ ಕೊಡುತ್ತೆ. ಚಿಂತೆಯಲ್ಲಿದ್ದಾಗ ಮತ್ತು ಖುಷಿಯಾಗಿದ್ದಾಗ ಒಳಮನಸ್ಸು ಸದಾ ನಮ್ಮ ಜೊತೆಗಿರುತ್ತೆ. ಇದು ಎಲ್ಲರಲ್ಲೂ ಸರ್ವೇ ಸಾಮಾನ್ಯ, ಹಾಗೆ ಇದು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನೂ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಂ, ಖಂಡಿತ ಅಲ್ವಾ, ನೀವು ಹೇಳ್ತಿರೋ ನಿಜ. ಮತ್ತು ಶೇರ್ ಮಾಡಿ ನಿಮ್ಮ ಮಿಕ್ಕ ಸಂದೇಶಗಳನ್ನ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕದಲ್ಲಿ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್. ಇದು ಕನಸಿನ ಲೋಕ ವಿತ್ ಆರ್ ಜೆ ಅರ್ಜುನ್. ನಾನು ಮಾತನಾಡ್ತಾ ಇದ್ದೆ ನಿಮ್ಮ ಮನಸ್ಸಿನ ಜೊತೆ, ನಿಮ್ಮ ಜೊತೆ ಎಲ್ಲ. ಸೊ ಹಾಗಾಗಿ ಒಂದಷ್ಟು ಕ್ವಶನ್ ಕೇಳಿದೆ, ಸಾಕಷ್ಟು ಜನ ಸಂದೇಶ ಕೂಡ ಕಳಿಸಿದ್ದಾರೆ. ಚಿದಾನಂದ್ ಟಿ ವಿ ಸರ್ಕಲ್ ಅವರು ಹೇಳ್ತಾ ಇದ್ದಾರೆ, ನಾನು ನನ್ನ ಜೊತೆ ಮಾತಾಡ್ಕೋತೀನಿ, ಆದರೆ ನನಗೇನು ಸರಿ ಅನಿಸುತ್ತೆ ನಾನು ಅದನ್ನು ಮಾತಾಡೇ ಮಾತಾಡ್ತೀನಿ, ಬಾಯಿ ತುಂಬ ಮಾತಾಡೋದು ನಂಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಹಾಗೆ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಕೂಡ ಸಂದೇಶ

ತಿಳಿಸ್ಕೊಟ್ಟಿದ್ದಾರೆ. ಏನು ನಿಮಗೆ ಒಂದು ಸೀಕ್ರೆಟ್ ಹೇಳ್ತೀನಿ, ಏನು ಗೊತ್ತಾ, ಸೈಂಟಿಫಿಕ್ ಸೀಕ್ರೆಟ್ ಇದು. ನ್ಯೂರೋಸೈನ್ಸ್ ಪ್ರಕಾರ ನಾವು ನಮ್ಮ ಜೊತೆ ಹೇಗೆ ಮಾತಾಡ್ಕೊಳ್ತೀವೋ ಹಾಗೆ ನಮ್ಮ ಮೆದುಳಿನ ನರಗಳು, ಅಂದರೆ ನ್ಯೂರಲ್ ಪಾಥ್ವೇಸ್ ಅಂತ ಏನು ಕರಿತೀವಿ ಸೈಂಟಿಫಿಕಲಿ, ಅದನ್ನು ಮರು ವಿನ್ಯಾಸ ಮಾಡ್ಕೊಳ್ತಾವಂತೆ. ನಾವು ಹೇಳಿದ್ನೇ ಅದು ರಿಪೀಟ್ ಮಾಡ್ತಾ ಇರ್ತಾವಂತೆ. ಅಂದರೆ ನಾನು ಧೈರ್ಯಶಾಲಿ ಅಂತ ನಾವು ಅಂದ್ಕೊಂಡ್ರೆ, ನೀವು ಪದೇ ಪದೇ ಅದನ್ನು ಹೇಳ್ಕೊಳ್ತಾ ಹೋದರೆ ನಿಮ್ಮ ಮೆದುಳು ನಿಜವಾಗಿಯೂ ಧೈರ್ಯದ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತಾವಂತೆ. ಸೊ ಹಾಗೆ ಕ್ರೀಡಾಪಟುಗಳು, ಒಲಿಂಪಿಕ್ ವಿನ್ನರ್ಗಳು ರೇಸ್ಗೆ ಮುಂಚೆ ಏನು ಮಾಡ್ತಾರೆ ಗೊತ್ತಾ, ಅವ್ರು ಕಣ್ಣು ಮುಚ್ಕೊಂಡು ನಾನು ಗೆಲ್ತೀನಿ ಇವತ್ತು, ನಾನೇ ಬೆಸ್ಟ್, ಎಸ್ ನಾನು ಇವತ್ತು ನನ್ನ ಬೆಸ್ಟ್ ಪ್ಲೇ ಕೊಡ್ತೀನಿ ಅಂತ ಹೇಳ್ಕೊತಾ ಇರ್ತಾರಂತೆ. ಸೊ ಆ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸಿನ ಮಾತು ಅದು ಕೇಳಿಕೊಂಡು ಅದೇ ರಿಪೀಟ್ ಆಗಿ ಅದು ಕಾರ್ಯರೂಪಕ್ಕೆ ತರುತ್ತೆ. ಸೊ ನೀವು ನಿಮ್ಮ ಜೊತೆ ಪ್ರತಿದಿನ ಮಾತಾಡ್ಕೊಳ್ಳದೆ ಇದ್ದರೆ ಇನ್ನು ಮುಂದೆ ಮಾತಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ಅದು ನಿಮ್ಮ ಗೆಲುವಿನ ಹಾದಿಗೆ ಒಂದು ಮುನ್ನುಡಿ ಬರೆಯುತ್ತೆ. ಸೊ ಮಾತಾಡ್ಕೊಳ್ತಿರೋರು ಹಂಗೆ ಕಂಟಿನ್ಯೂ ಮಾಡಿ, ಬೇರೆಯವರು ಏನಪ್ಪ ಇವನು ಹುಚ್ಚಿನ ಥರ ಮಾತಾಡ್ಕೊತಾನೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಯಾಕಂದರೆ ಅದು ನಿಮ್ಮನ್ನು ನಿಮ್ಮ ಮನಸ್ಸನ್ನು ಜೀವಂತವಾಗಿ ಇಟ್ಟಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕನಸಿನ ಲೋಕದಲ್ಲಿ. ಸ್ಟೇ ಟ್ಯೂನ್, ಇದು FM ರೇನ್ಬೋ ವಿತ್ RJ ಅರ್ಜುನ್.

ಎಸ್, ವೆಲ್ಕಮ್ ಬ್ಯಾಕ್. ಇದು ಕನಸಿನ ಲೋಕ. ಸಾಕಷ್ಟು ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರ. ಕನಸಿನ ಲೋಕದಲ್ಲಿ ನಾಗೇಶ್, ದೀಪ, ಋತ್ವಿಕ್ ಆ್ಯಂಡ್ ಝರ್ವಿಕ್ ಕೆಸರಗೋಡು ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ಕಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಇನ್ಯಾರು ಕರಿಯಮ್ಮ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಹೊಸದುರ್ಗದಿಂದ. ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕಾಗಿ. ಮೈಸೂರು ವಿದ್ಯಾರಣ್ಯಪುರದಿಂದ ರಾಮಪ್ರಸಾದ್ ಅವರು, ಕನಸಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತದೆ. ಉತ್ತಮವಾದ ವಿಚಾರವನ್ನು, ಮನಸ್ಸಿನ ಮಾತುಗಳ ಬಗ್ಗೆ ಎಷ್ಟು ಉತ್ತಮವಾಗಿದೆ, ಉತ್ತಮವಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ನನಗೂ ಮನಸ್ಸಿನಲ್ಲಿ ಮಾತಾಡುವ ಅಭ್ಯಾಸವಿದೆ, ಆದರೆ ಯಾರಿಗೂ ಕೇಳಿಸೋದಿಲ್ಲ. ನನ್ನ ಮನಸ್ಸಿಗೆ ಮಾತ್ರ ಕೇಳಿಸುತ್ತೆ ಮನಸ್ಸಿನ ಮಾತು. ಅದರಂತೆ ಎಷ್ಟೋ ಉತ್ತಮ ಕೆಲಸಗಳು ನನ್ನ ಪಾಲಿಗೆ ನೆರವೇರಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ಕಾಮನಬಿಲ್ಲು ಕನಸಿನ ಲೋಕ ಹಾಡುಗಳು ಪ್ರೇಮಿಗಳ ಪ್ರೀತಿಯಿಂದ ಕುಣಿದು ಕುಪ್ಪಳಿಸುವಂಥ ಹಾಡುಗಳು ಅಂತ ಹೇಳ್ತಿದ್ದಾರೆ ಹರಿಹರನ್ ವಿಜ್ಞಾನ ನಗರದಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಮನಸ್ಸೇ ಕಣ್ಣಿನ ಪ್ರತಿಬಿಂಬ, ನಮ್ಮ ಮನಸ್ಸಿನಲ್ಲಿದೆ, ಮನಸ್ಸಿನಲ್ಲಿ ಏನಿದೆ ಅಂತ ಕಣ್ಣಿನಿಂದನೇ ತಿಳ್ಕೊಬೋದು ಅಂತ ಹೇಳ್ತಾರೆ ಅನುಷಾ ಅವರು. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಅಲವ್ ದಿಸ್ ಮ್ಯೂಸಿಕ್ ಅಂತ ಹೇಳ್ತಿದ್ದಾರೆ ಕಿರಣ್ ಕುಮಾರ್ ಅವರು ತೂಬರಹಳ್ಳಿ ಬೆಂಗಳೂರಿನಿಂದ. ಎಲ್ರಿಗೂ ಧನ್ಯವಾದ ಸಂದೇಶ ಕಳಿಸ್ಕೊಟ್ಟಿದ್ದಕ್ಕಾಗಿ. ಹಾಗೆ ನಿಮಗೊಂದು ಇವತ್ತು ಮ್ಯಾಜಿಕ್ ಟ್ರಿಕ್ ಹೇಳ್ಕೊಡ್ತೀನಿ. ಏನು ಗೊತ್ತಾ, ನಿಮಗೆ ತುಂಬ ಭಯವಾದಾಗ ಅಥವಾ ಕೆಲಸದ ಒತ್ತಡ ಇದ್ದಾಗ ಏನು ಮಾಡಬೇಕು ಗೊತ್ತಾ, ನಿಮ್ಮ ಹೆಸರನ್ನು ನೀವೇ ಕರೆದುಕೊಂಡು ಮಾತಾಡಿ. ಹೇ, ಒಂದು ನಿಮಿಷ ನನ್ನ ಜೊತೆ ಮಾತಾಡ್ತೀಯಾ ಅಂತ ಹೇಳಿ ನಿಮ್ಮ ಹೆಸರನ್ನೇ ಕರ್ಕೊಂಡು ನಿಮ್ಮ ಮಾತಾಡೋದಕ್ಕೆ ಶುರು ಮಾಡಿ. ಆವಾಗ ಸ್ವಲ್ಪ ನಿಮಗೆ ಭಯ ಕಡಿಮೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ವಿಜ್ಞಾನಿಗಳು ಹೇಳ್ತಾರೆ, ನಿಮ್ಮ ಹೆಸರನ್ನು ನೀವು ಬಳಸಿದಾಗ ನಿಮ್ಮಿಂದಳು ಒತ್ತಡದ ಪರಿಸ್ಥಿತಿಯನ್ನು ಒಬ್ಬ ಮೂರನೇ ವ್ಯಕ್ತಿಯಾಗಿ ಪರಿವರ್ತಿಸುತ್ತಂತೆ. ಅದು ನಮ್ಮಲ್ಲಾಗೋ ಟೆಂಪ್ರೇಚರ್ನ ಕಡಿಮೆ ಮಾಡಿ ಸ್ವಲ್ಪ ನರ್ವಸ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತಂತೆ. ಸೊ ಹೀಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಸಾಕ್ತಾ ಇರಿ ಜೀವನದಲ್ಲಿ, ಹಾಗೆ ನಿಮ್ಮ ಭಯಕ್ಕೂ ದೂರ ಆಗುತ್ತೆ ಅಂತ ಹೇಳ್ತಾ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕನಸಿನ ಲೋಕದಲ್ಲಿ. ಮೇ ಬಿ ಇದು ಲಾಸ್ಟ್ ಎರಡು ಗೀತೆ ಅನಿಸುತ್ತೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ತಲೆ ತುಂಬ ಏನೇ ಯೋಚನೆಗಳಿದ್ರು ಒಂಚೂರು ಪಕ್ಕ ಕಿಡಿ, ರಾತ್ರಿ ಆಯಿತು, ನಿದ್ದೆ ಮಾಡೋ ಸಮಯ. ಆ್ಯಂಡ್ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಅದ್ರ ಜೊತೆಗೆ ಕಾನ್ಸಿನ ಲೋಕ ಕಾರ್ಯಕ್ರಮದೆಲ್ಲ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದ್ದಾವೆ, ಪ್ರಸಾರ ಮಾಡಿದ್ದಕ್ಕೆ ಇದು ಧನ್ಯವಾದಗಳು ಅಂತ ಹೇಳ್ತಾರೆ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವ್ರ ಅವರು. ಯಾರಿದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹೆಸರು ಬಿಟ್ಬಿಟ್ಟಿದ್ದಾರೆ, ನಾಗರಾಜ ಅವರು ಅನಿಸತ್ತೆ, 185 ಲಾಸ್ಟ್ ನಂಬರ್. ಧನ್ಯವಾದ ನಿಮ್ಮೆಲ್ಲ ಸಂದೇಶಕ್ಕಾಗಿ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಬಂದೇ ಬಿಡ್ತು, 11 ಗಂಟೆ. ಸೊ ನಾವೀಗ ಒಂದು ಕೊನೆ ಘಟ್ಟದಲ್ಲಿದ್ದೀವಿ. ದಿನದ ಕೊನೆಯಲ್ಲಿ ನಿದ್ದೆಗೆ ಜಾರೋಗ ಮುನ್ನ ನಾವು ಮಾತಾಡಿಕೊಂಡೇ ಮಾತಾಡ್ಕೋತೀವಿ ಪ್ರತಿ ರಾತ್ರಿಯೂ ಕೂಡ. ಏನಂತ, ಇವತ್ತು ಕೆಲಸ ಆಗಲಿಲ್ಲ, ನಾಳೆ ಆ ಬಿಲ್ ಕಟ್ಟಬೇಕು, ಅಯ್ಯೋ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ನಾಳೆ ಆ ಅಡುಗೆ ಮಾಡಬೇಕು, ಈ ಅಡುಗೆ ಮಾಡಬೇಕು ಅಂತ ಏನೋ ಅಂದ್ಕೊಂಡಿರ್ತೀವಿ. ಹೀಗೆ ಚಿಂತೆ ಮಾಡ್ತಾ ನಿದ್ದೆಗೆ ಜಾರ್ತೀರ ಅಲ್ವಾ? ಆದರೆ ಇವತ್ತಿನಿಂದ ಒಂದನ್ನು ಬದಲಾಯಿಸಿ, ರಾತ್ರಿ ಕಣ್ಣು ಮುಚ್ಚಬೇಕಾದ್ರೆ ನಿಮ್ಮ ಮನಸ್ಸಿಗೆ ಧನ್ಯವಾದ ಹೇಳಿ. ಇವತ್ತು ಇಡೀ ದಿನ ನನ್ನ ದೇಹ, ನನ್ನ ಮನಸ್ಸು ನನಗಾಗಿ ಕೆಲಸ ಮಾಡಿದೆ ನೀನು ಅಂತ ಧನ್ಯವಾದಗಳನ್ನ ತಿಳಿಸಿ. ಯಾಕಂದರೆ ಪ್ರತಿ ದಿನವೂ 24 ಗಂಟೆಯೂ ನಿಮ್ಮ ಜೊತೆಗೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಮಾತ್ರ ಸಾಧ್ಯ ಅಲ್ವಾ ಇರೋದಕ್ಕೆ? ಸೊ ಅದನ್ನು ಪೋಷಿಸಿ, ನಿಮ್ಮ ಮನಸ್ಸಿಗೆ ಧನ್ಯವಾದ ಹೇಳಿದಾಗ ಆ ರಾತ್ರಿ ನಗುವಿನ ನಿದ್ದೆ ಆಗುತ್ತೆ. ಮನಸ್ಸಿನಲ್ಲಿ ಕನಸಿನಲ್ಲೆಲ್ಲ ಅದೇ ಬರ್ತಿರತ್ತೆ. ಸೊ ಹಾಗಾಗಿ ಹೇಳಿ ಧನ್ಯವಾದವನ್ನು. ಹಾಗೆ ಕೊನೆ ಮೆಸೇಜ್ ಶಾಂತಾಚಾರ ಬಡಗೇರ್ ಅವರು ಕಳಿಸ್ಕೊಟ್ಟಿದ್ದಾರೆ, ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ, 8901 ಯಾರೋ ಲಾಸ್ಟ್ ನಂಬರ್. ಅದ್ರ ಜೊತೆಗೆ ಶಾಂತಾಚಾರ ಅವರು ಹೇಳ್ತಿದ್ದಾರೆ, FM ರೈನ್ಬೋದಲ್ಲಿ ಪ್ರಸಾರವಾಗ್ತಿರೋ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ, ನಿಮ್ಮ ಆತ್ಮೀಯ ನಿರೂಪಣೆ ಹಾಗೆ ಇಂಪಾದ ಸುಮಧುರ ಗೀತೆಗಳು ಮನಸ್ಸಿಗೆ ತುಂಬ ಸಂತೋಷ ನೆಮ್ಮದಿ ನೀಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್ ಸಂದೇಶ ಕಳಿಸ್ಕೊಟ್ಟಿದ್ದಕ್ಕೆ, ಸಂದೇಶ ಸಂತೋಷವಾಗಿ ಕಳಿಸ್ಕೊಟ್ಟಿದ್ದಕ್ಕೆ. ಸೊ ಕೊನೆಯದಾಗಿ ಒಂದೇ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ತದನಂತರ ಸುದ್ದಿ ಪ್ರಸಾರವಾಗುತ್ತೆ. ಕೇಳ್ತೀರಿ, ಇದು FM ರೈನ್ಬೋ ವಿತ್ RJ ಅರ್ಜುನ್. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬೆಳಗ್ಗೆ ಸಂಜೆಯಿಂದ ಇವತ್ತಿನ ಇಲ್ಲಿವರೆಗೂ ಕಾರ್ಯಕ್ರಮಗಳು ಎಲ್ಲವೂ ವಿಷಯಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇದು FM ರೈನ್ಬೋ ವಿತ್ RJ ಅರ್ಜುನ್. ಟಾಟಾ, ಬಾಯ್ ಬಾಯ್.

0: ನಿತ್ಯಂ ಯದಾ ಯದಾ ಬಾಧ ದಾನವುತ್ಥಭವಿಷ್ಯತಿ ತದಾ ತದಾವತಿರ್ಯಾಹಂಕರಿಷ್ಯಾಮರಿ ಸಂಶಯಂ.
1: ಪೂರ್ವಕಲ್ಪ ಕೆ ಅವಸಾನ ಕೆ ಪಶ್ಚಾತ್ ಪ್ರಳಯ ಕಾಲ ಮೇ ಜಬ್ ಸಮಸ್ತ ಸಂಸಾರ ಕಾರಣ ಸಲಿಲ ಮೇ ಪರಿಣತ ಹುವಾ ತಬ್ ಭಗವಾನ್ ವಿಷ್ಣು ನೇ

ಕುಂತೆ ಹಿ ಪ್ರಲಯಂಧಕಾರ ರೂಪಿಣಿ ತಾಮಸೀ ದೇವಿ ಸಬನ್ಸೆ ಪ್ರಬುದ್ಧ ಹೋ ವಿಷ್ಣು ಕೆ ಅಂಗ ಪ್ರತ್ಯಂಗತೆ ಬಾಹರ್ ಪ್ರಕಟ ಹೋ ಆಯಿ ಭಂಗ ಹುಯಿ ಭಗವಾನ್ ವಿಷ್ಣು ಕಿ ಯೋಗ ನಿದ್ರಾ ತತ್ಕಾಲ ಉನ್ಹೋನೆ ಸುದರ್ಶನ್ ಚಕ್ರ ಉಠಾಯ ಔರ್ ಛಿನ್ನ ಕರ ಡಾಲಾ ಮಧು ಕೈಟವ್ ಕಾಮಸ್ತಕ್ ಬ್ರಹ್ಮಾ ಪುನಃ ಧ್ಯಾನ ಮಗ್ನ ಹೋ ಬೈಠೆ ಇಧರ್ ದುರ್ಧರ್ಷ ದೈತ್ಯರಾಜ್ ಮಹಿಷಾಸುರ ಕೆ ಪರಾಕ್ರಮ ಸೆ ಪರಾಸ್ತ ಹೋ ದೇವತಾಗಳ ಸ್ವರ್ಗಾಧಿಕಾರ ಸೆ ವಂಚಿತ ಹುಯೆ ಅತ್ಯಾಚಾರೋ ಸೆ ತ್ರಸ್ತ ಹೋ ಸಮಸ್ತ ದೇವಲೋಕ ವಿಷಾದ ವ್ಯಥಾ ಸೆ ಪರಿಮ್ಲಾನ ಹೋ ಗಯಾ ದೇವಗಣ ಬ್ರಹ್ಮಾ ಕೀ ಶರಣ ಮೇ ಉಪಸ್ಥಿತ ಹುಯೆ ಕಾರಣ ಬ್ರಹ್ಮಾ ಕೆ ವರದಾನ ಸೆ ಹೀ ಥಾ ಮಹಿಷಾಸುರ ಅಪರಾಜೇಯ ಉನ್ಕೆ ದ್ವಾರಾ ದೈತ್ಯರಾಜ್ ಕಾ ಛಯ ಅಸಂಭವ ಜಾನ ಉನ್ಕೆ ನಿರ್ದೇಶಾನುಸಾರ ದೇವತಾವೋ ನೇ ಕಮಲ ಯೋನಿ ಬ್ರಹ್ಮಾಜೀ ಕೋ ಅಪ್ನಾ ಪ್ರತಿನಿಧಿ ಬನಾ ವೈಕುಂಠ ಮೇ ಜಾ ದೇಖಾ ಭಗವಾನ್ ವಿಷ್ಣು ಔರ್ ದೇವಾಧಿದೇವ್ ಭಗವಾನ್ ಶಿವ ಪರಸ್ಪರ ಆಲಾಪ ಮಗ್ನ ಹೈ ಬ್ರಹ್ಮಾಜೀ ನೇ ಅಪ್ನೆ ಮುಖ ಸೆ ಕಹ ಸುನಾಯಿ ಮಹಿಷಾಸುರ ಕೆ ದುರ್ಬೀಸಹ ಅತ್ಯಾಚಾರ ಕೀ ಕರುಣ ಕಹಾನಿ ಸ್ವರ್ಗ ಭ್ರಷ್ಟ ದೇವತಾವೋ ಕಾ ವಿಷಾದ ಸುನ್ತೆ ಹಿ ಪರಮ ಶಾಂತಿ ಜೋಗಿವರ್ ಮಹಾದೇವ ಕಾಮ್ ಸುಗೌರ ಮುಖಮಂಡಲ್ ಕ್ರೋಧ ಸೇ ರಕ್ತ ಕಮಲ ಕೆ ಸಮಾನ ಲಾಲ ಹೋ ಉಠಾ ಶಂಖ ಚಕ್ರ ಗದಾ ಪದ್ಮಧಾರಿ ನಾರಾಯಣ ಕೀರ್ತನ ಗೈ ಭೃಗುಟಿಯಾ

ಆದಿತ್ ಓಂಠೇ ಮಹಾಶಂಖ ವಿಶ್ವಯೋನಿ ವಿಷ್ಣು ಓರ ಮಹಾರುದ್ರಕೇ ಶರೀರ್ಷೇ ಪ್ರಸ್ಫೂಟಿತ್ ಓ ನಿಖಿಲಿ ತೇಜಕಿ ಪರಮ ಜ್ಯೋತಿ ಬ್ರಹ್ಮ ಓರ ದೇವಗಣಕೆ ಮುಖಮಂಡಲೋ ಸೇ ನಿಖಲ್ ಚಲಾ ತೇಜ ಪರ್ವತ್ ಪ್ರಮಾಣ ಜ್ಯೋತಿ ಪುಂಜನೆ ಪ್ರಜ್ವಲಿ ಉತಾಶನಿಕೆ ತುಲ್ಯ ದೇ ದೀಪ್ತಮಾನ ಕಿರಣೋ ಸೇ ದಿಗಮಂಡಲ ಕೋ ಪೂರ್ಣ ಕರ್ದ್ಯ ದೇವರಶ್ಮಿಯ ಏಕತ್ರಿತ ಹೋ ಪರಮಾ ಸುಂದರಿ ರೂಪವತಿ ದಿವ್ಯ ದೇವಿ ಮೂರ್ತಿ ಮೇ ಪರಿಣತ ಜಗನ್ಮಾತ.

ತಥಾಪಿ ದೇವಗಣಕೆ ಕಾರ್ಯ ಸಿದ್ಧೇತು ಸರ್ವ ದೇವ ಶರೀರ ತೇಜ ಪುಂಜಸೆ ಪ್ರಕಾಶಿತ ಉನ್ಕಾ ಅಭಿನವ ಆವಿರ್ಭಾವ ಹುವಾ ಮಹಿಷಮರ್ದಿನಿ ರೂಪ ಮೇ ದೇವಿ ಸಜ್ಜಿತಾ ಹುಯಿ ವಿಚಿತ್ರ ರೂಪಾ ರಣಚಂಡಿ ರೂಪ ಮೇ ಹಿಮಾಚಲ ನೇ ಸಿಂಹ ವಾಹನ ದ್ಯಾ ವಿಷ್ಣು ನೇ ಚಕ್ರ ಪಿನಾಕ್ಪಾಣಿ ಶಂಕರ ನೇ ಶೂಲ ಯಮನೇ ದಂಡ ಕಾಲದೇವನೇ ಸುತಿಕ್ಷ್ಣ ಖಂಗ ಚಂದ್ರನೇ ಅಷ್ಟಚಂದ್ರ ಶೋಭಾಸೆ ಯುಕ್ತ ಚರ್ಮ ಸೂರ್ಯನೇ ಧನುರ್ಬಾಣ ವಿಶ್ವಕರ್ಮಾನೇ ಅಭೇದ ವರ್ಮ ಬ್ರಹ್ಮಾನೇ ಯಕ್ಷಮಾಲಾ ಓಣಕ ಮಂಡಲ ಕುಬೇರನೇ ರತ್ನ ಹಾರ ದೇ ಡಾಲಾ ಸಭಿ ದೇವತಾವೋ ನೇ ಮಹಾದೇವಿ ಕೋ ನಾನಾ ಅಲಂಕಾರೋ ಸೆ ಅಲಂಕೃತ ಏವಂ ವಿವಿಧ ಪ್ರಹರಣೋ ಸೆ ಸುಸಜ್ಜಿತ ಕರ ಮುನ್ಸೆ ಅಸುರ ವಿಜಯ ಯಾತ್ರಾ ಕೇ ನಿಮಿತ್ ಪ್ರಾರ್ಥನಾ ಕೀ ರಣದುಂದ ವಿಧ್ವನಿಸೆ ವಿಶ್ವ ಚರಾಚರ ನಿನಾದಿತ ಹೋ ಉಠೆ ಯಾತ್ರಾ ಕೇ ಪೂರ್ವ ಸುರನರ ಲೋಕವಾಸಿಯೋ ನೇ ಜನನಿ ದಶ ಪ್ರಹರಣ ಧಾರಿಣಿ ದಶಭುಜಿ ಮಹಾಶಕ್ತಿ ಕೇ ಯಾ

ಆರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ ಜಗತೋ ಅಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ಸ್ವೀಶ್ವರಿ ದೇವಿ ಚರಾಚರಸ್ಯ ಆಧಾರಭೂತ ಜಗತಸ್ವೇಕಾ ಮಹಿಸ್ವರೂಪೇಣ ಯತಃ ಸ್ಥಿತಾಸಿ ಅಪಾಂ ಸ್ವರೂಪ ಸ್ಥಿತಯ ತವೈತದಪ್ಯಾಯತೆ ಕೃಷ್ಣಂ ಅಲಂಘ್ಯ ವೀರ್ಯೇ ವಾಂಗವೈಷ್ಣವೀ ಶಕ್ತಿರ್ ಅನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಂಮೋಹಿತಂ ದೇವಿ ಸಮಸ್ತಮೇತತ್ ವಾಂಗವೈ ಪ್ರಸನ್ನಾ ಭುವಿ ಮುಕ್ತಿ ಹೇತು.

ಯೈತತ್ ಕಾಪಿ ಸ್ತುತಿ ಸದ್ಯ ಪರಾಪರೋಕ್ತಿ ಸ್ವರ್ವಭೂತಾ ಯದಾ ದೇವಿ ಸ್ವರ್ಗ ಮುಕ್ತಿ ಪ್ರದಾಯಿನಿ ವಂಸೂತಾ ಸುತಯೇ ಕಾವಾ ಭವಂತು ಪರಮೋಕ್ತಯಃ ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ನಿಧಿ ಸಂಸ್ಥಿತೇ ಸ್ವರ್ಗಾಪವರ್ಗದೆ ದೇವಿ ನಾರಾಯಣಿ ನಮಸ್ತುತೆ ಕಲಾಕಷ್ಟಾದಿ ರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮಸ್ತುತೆ ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮಸ್ತುತೆ ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಭ ಶರಿಕೆ ದೇವಿ ನಾರಾಯಣಿ ನಮಸ್ತುತೆ ತ್ರಿಶೂಲಚಂದ್ರಾಹೀಧರೆ ಮಹಾವೃಷಭ ವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮಸ್ತುತೆ ಮಯೂರ ಕುಕ್ಕುಟವೃತೆ ಮಹಾಶಕ್ತಿಧರೆ ನಘೇ ಕೌಮಾರೀ ರೂಪ ಶಮಸ್ಥಾನೆ ನಾರಾಯಣಿ ನಮಸ್ತುತೆ ಶಂಖಚಕ್ರ ಗದಾಶಾರಂ ಗೃಹೀತ ಪರಮಾಯುಧೆ

ಸ್ತುತೆ ನೃಸಿಂಹರೂಪಣುಗ್ರೀಣ ಹಂತು ದೈತ್ಯಾನಿಕೃತೋದ್ಯಮೇ ತ್ರೈಲಕ್ಷ್ಯ ಪ್ರಾಣ ಸಹಿತೆ ನಾರಾಯಣೀ ನಮಸ್ತುತೆ ಕಿರೀಟಿನಿ ಮಹಾವಜ್ರೇ ಸಹಸ್ರನಯನೋಜ್ವಲೇ ವೃತ್ರ ಪ್ರಾಣ ಹರೇ ಚೈಂದ್ರಿ ನಾರಾಯಣೀ ನಮಸ್ತುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರರೂಪೇ ಮಹಾರಾವೇ ನಾರಾಯಣಿ ನಮಸ್ತುತೆ ದರ್ಶಾಕರಾಲ ವದನೆ ಶಿವಮಾಲಾ ವಿಭೂಷಣೆ ಚಾಮುಂಡೇ ಮುಂಡವಧನೆ ನಾರಾಯಣಿ ನಮಸ್ತುತೆ ಲಕ್ಷ್ಮೀ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೇತ್ವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮಸ್ತುತೆ ನಿಧೆ ಸರಸ್ವತಿ ವರೆ ಭೂತಿ ಬಭ್ರವಿತಾಮಸಿ ನಿಯತೇ ತ್ವಮಸಿ ದೇಶೇ ನಾರಾಯಣಿ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋಸ್ರಾಹಿರೋ ದೇವಿ ದುರ್ಗೇ ದೇವಿ ನಮಸ್ತುತೆ ಹೇ ತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನಿ ನಮಸ್ತುತೆ ವಾಲಾಕರಾಲಮತ್ಯುಗ್ರಂ ಶೇಷಾಸೂರಸೂದನಂ ವಿಶೂಲಂ ಪಾತು ನೋ ಭೀತಿರ್ ಭದ್ರಕಾಲೀ ನಮಸ್ತುತೆ ಹಿನಸ್ತಿ ದೈತ್ಯ ತೇಜಾಂಸಿ ಸ್ವರೇನಾಪೂರ್ಯ ಯಾಯಗತ್ ಸಾ ಘಂಟಾ ಪಾತು ನೋ ದೇವಿ ಪಾಪೇಭ್ಯೋ ಅನಸ್ಸುತಾನಿವ ಅಸುರಾಶ್ರಿಕ್ ಬಸಾಪಂಕ ಚರ್ಚಿತಸ್ತೆ ಕರಜ್ವಲ ಶೂಭಾಯ ಖಡಗೋ ಭವತು ಚರಣಿಗೆ ವಾಂಗ್ನಥಾ ವಯಂ ಭೋಗಾನ ಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾ ತು ಕಾಮಾನ್ ಸಕಲಾನಭೀಷ್ಟಾ ತ್ವಾಮಶ್ರಿತಾನಾಂ ನವೀಪನ್ನರಾಣಾಂ ತ್ವಾಮಶ್ರಿತಾ ಧ್ಯಾಶ್ರಯತಾಂ ಪ್ರಯಾಂತಿ ಏತತ್ಕೃತಂ ಯತ್ ಕದಲಂ ತಯಾದ್ಯ ಧರ್ಮದಿಶಾ ದೇವಿ ಮಹಾಸುರಾಣಾಂ ರೂಪೈರ್ ಅನೇಕೈರ್ ಬಹುಧಾತ್ಮ ಮೂರ್ತಿ ಕೃತಾಂಬಿಕೆ ತತ್ ಪ್ರಕರತಿ ತಾನ್ಯ ವಿದ್ಯಾಸು ಶಾಸ್ತ್ರೇಷು ವಿವೇಕೋದ್ದೀಪ ಸ್ವಾದ್ಯೇಷು ವಾಕ್ಯೇಷು ಚ ಕಾತ್ವದನ್ಯ ಮಮತ್ತಗತ್ತೆ ಅತಿ ಮಹಾಂಧಕಾರೆ ಬಿಭ್ರಾಮಯತ್ಯೇ ತದತೀವ ವಿಶ್ವಂ ರಕ್ಷ್ಯಾಂಶಿ ಯತ್ರೋಗ್ರವೀಶಾಶ್ಚ ನಾಗಾ ಯತ್ರಾರಯೋ ದಸ್ಯು ಬಲಾದಿ ಯತ್ರ ಧಾವಾನಲೋ ಯತ್ರ ತದಾದಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ ವಿಶ್ವೇಶ್ವರೀ

ಪರಿಭಾಸಿ ವಿಶ್ವಂ ವಿಶ್ವಾತ್ಮೀಕಾಧಾರಸೀತಿ ವಿಶ್ವಂ ವಿಶ್ವೇಶವನ್ಯ ಭವತಿ ಭವಂತಿ ವಿಶ್ವಾಶ್ರಯೇ ತೈ ಭಕ್ತಿ ನಮ್ರ ದೇವಿ ಪ್ರಸೀದ ಪರಿಪಾಲ ನೋರಿ ಭೀತಿರ್ನಿತ್ಯ ಯಥಾ ಅಸುರವಧಾದ ದುನೈವ ಸತ್ಯ ಪಾಪಾನಿ ಸರ್ವ ಜಗನಾಂಚ ಶಮನಯಾಶು ಉತ್ಪಾತ ಪಾಕ ಜನಿತಾಂಶ ಮಹೋಪಸರ್ಗಾನ್ ಪ್ರಣತಾಲಾಂ

ಪ್ರಕೃತಿ ಮಹಾಮಾಯಾ ಜಗನ್ ಮಾತೃಕಾ ಏವಂ ಚಂಡಿಕಾ ನಿಖಿಲ ವಿಶ್ವ ಕೀ ಪರಮಾ ಪ್ರಕೃತಿ ನಿರ್ಗುಣ ಚಂಡಿಕಾ ಸೇ ಸಗುಣ ಮಹಾಲಕ್ಷ್ಮೀ ಕಾ ಪ್ರಥಮ ಪ್ರಕಾಶ ಸಪ್ತ ಕಾಂಚನ ವರ್ಣಾಭಾ ದಶ ಪ್ರಹರಣ ಧಾರಿಣಿ ಮಹಿಷಾಸುರ ಮರ್ದಿನಿ ಮಹಾಲಕ್ಷ್ಮೀ ದುರ್ಗಾ ಕಾ ಪೂಜನ ವೈಭವ ನಿಖಿಲ

ನಮಃ ಜಸ್ನಾಯ್ಯೈ ಚಂದು ರೂಪಿಣಿಯೈ ಸುಖಾಯೈ ಸತತ ನಮಃ ಕಲ್ಯಾಣಿಯೈ ಪ್ರಣದಾವೃದ್ಧ್ಯೈ ಸಿದ್ಧ್ಯೈ ಕುರ್ಮೋ ನಮೋ.

ನಮಃ ನೈರಿತ್ಯೈ ಭವಿತಾಂಗಲಕ್ಷ್ಮಿಯೈ ಸರ್ವಾಣ್ಯೈ ತೇ ನಮೋ ನಮಃ ದುರ್ಗಾಯೈ ದುರ್ಗಪಾಲಾಯೈ ತಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧುಮ್ರಾಯೈ ಸತತಂ ನಮಃ ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಚೇತನಸ್ಯಭಿಧೀಯತೆ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಬುದ್ಧಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ನಿದ್ರಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶೂಧಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಛಾಯಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ತ್ರಿಷಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಯಕ್ಷಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಯಾತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಲಜ್ಜಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶ್ರದ್ಧಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಲಕ್ಷ್ಮೀರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ವೃತ್ತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಪ್ರೀತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ದಯಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಪುಷ್ಟಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ರಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂಚ ಅಖಿಲೇಷು ಯಾ ಭೂತೇಷು ಸತತಂ ತಸ್ಯೈ ದತ್ತಿದೇವ್ಯೈ ನಮೋ ನಮಃ ಇತಿ ರೂಪೇಣ ಯಾ ಕೃಷ್ಣಂ ಏತದ್ ವ್ಯತ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ ನಮಸ್ತಸ್ಯೈ ನಮಃ.